ಆಕಾಶವಾಣಿ ಕಾರವಾರ, ಈಗ ಸಮಯ 5:58:13. ಇಂದು ಶನಿವಾರ, ಜೂನ್ ತಿಂಗಳ 6ನೇ ತಾರೀಕು 2026. ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಕೆಳಗರಿಗೆ 102.3 ಮೆಗಾಹರ್ಟ್ಸ್ಗಳಲ್ಲಿ ನಾನು ದೀಪಾ ಪೆಡ್ನೇಕರ್ ಹೇಳುವ ನಮಸ್ಕಾರ ಹಾಗೂ ನಿಲಯದ ಬೆಳಗಿನ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ 6:10 ಕರುನಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಯಲ್ಲೋ. 8:35 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ. 9:30 ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. 10:30 ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. 12:05 ವನಿತಾ ವಿಹಾರದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್ ನಿರ್ವಹಣೆ ಟಿಎಸ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರ ಕಲಬರಿಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹಸೂರಿನ ತೋಟಗಾರಿಕಾ ಇಂಜಿನಿಯರ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಪಿಎಂ ಜಗದೀಶ್. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ್. 3:00 ವಿದ್ಭಾರತಿ ಮುಂಬಯಿ ಕಾರ್ಯಕ್ರಮ. 5:00

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಪ್ರವಾದಿ ಮಹಮ್ಮದ್ರು ಅತ್ಯಂತ ದೊಡ್ಡ ಗುರುಗಳು. ಆದ್ರೆ ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದ್ರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಾಯಾದಿ ಮತ್ಸರಾನೇ ಹೇಗೆ, ವೈರಿಗಳನ್ನ ಹೇಗಾದ್ರೂ ಸಂಭಾಳಿಸಬಹುದಪ್ಪ, ಈ ದಾಯಾದಿಗಳನ್ನ ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬಾ ಅಪಾಯದಲ್ಲಿತ್ತು. ಅವಾಗ ಒಬ್ರು ಯಾರೋ ಬಂದು ಹೇಳಿದ್ರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬಾ ತೊಂದರೆ ಕಾಲ ಇದು, ನಿಮ್ಮ ವೈರಿಗಳು ಬಲಿಷ್ಠರಾಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದ್ ಚೀಲದಲ್ಲಿ ತಮ್ಮ ಬೇಕಾದಂಥ ಕೆಲವು ಸಾಮಾನು ಹಾಕೊಂಡು ಹೊರಟುಬಿಟ್ರು. ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು. ಆದ್ರೆ ತನಗೆ ಅಪಾಯ ಆದ್ರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶೆ ಅವ್ರದ್ದು. ಅನೇಕ ಶಿಷ್ಯರು ಬರ್ಬೇಕಂದ್ರೂ ಯಾರನ್ನೂ ಬರ್ಗೊಡ್ಲಿಲ್ಲ ಅವರು. ಆದ್ರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದ್ರೆ ಅವ್ರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯಾದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನ ಬೇಡ ಅನ್ನೋಕೆ ಆಗ್ಲಿಲ್ಲ ಮಹಮ್ಮದ್ರಿಗೆ. ಇಬ್ರು ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ ಮಹಮ್ಮದ್ರು ಕಾಡಿಗೆ ಹೋಗಿದ್ದಾರೆ ಅಂತ. ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು. ಪ್ರವಾದಿ ಮಹಮ್ಮದ್ರು ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು. ಎಷ್ಟು ವೇಗ ಹೋಗಿದ್ದಾರು, ದೂರದಲ್ಲಿ ಆ ಕುದುರೆಗಳ ಕುರುಪಟ ಸದ್ದು, ಜನರ ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರುವಾಯಿತು. ಅಬೂಬೇಕರಿಗೆ ಬಹಳ ಭಯ ಆಯಿತು. ಹೇಳಿದಂತೆ, ಪ್ರವಾದಿಗಳೇ, ಅವರು ಮಹಾಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದು ಬಿಡ್ತಾರೆ ತಕ್ಷಣ. ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ, ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳ್ದ. ಮಹಮ್ಮದ್ರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ. ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು. ಬಾ ಅದರೊಳಗೆ ಅಂತ ಅಬೂಬೇಕರ್ನ ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಗ ಕೂತ್ಕೊಂಬಿಟ್ರು. ಅದೆಲ್ಲ ಒಂದು ಅರ್ಧ ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡಕರ ಗುಂಪು ಬಂದ್ಬಿಡ್ತು. ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ ಇದೆ, ಒಳಗೆ ಹೋಗಿ ನುಗ್ಗಿ. ಅಬೂಬೇಕರಿಗೆ ನಡುಕ ಶುರುವಾಯಿತು. ಪಿಸುಗುಟ್ಟಿದ್ರು. ಈಗೇನು ಮಾಡೋದು, ಅವ್ರು ಅಷ್ಟೊಂದು ಜನ, ನಾವಿಬ್ಬರೇ ಇದ್ದೇವೆ ಅಂದರು. ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, ಮೂರು ಜನ ಇದ್ದೀವಿ. ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತುಬಿಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ. ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲೆಗಡಕರ ನಾಯಕ ಇದ್ನಲ್ಲ, ಗುಹೆಯೊಳಗೆ ಹೋಗಬೇಕು ಅಂತ ಅವನು ಕೂಗಿದ್ನಲ್ಲ, ಅವನು ಹೇಳಿದೆ, ಏ ಹುಚ್ಚ ತಲೆಯಲ್ಲ ನಾನು ನಿನಗೆ ಜೇಡ್ರ ಬೆಲೆ ಕಾಣಿಸಲ್ಲೇನು ಬಾಗಿಲಿಗೆ, ಜೇಡ್ರ ಬೆಲೆ ಕಟ್ಟಿದ್ರು ಹಂಗೊಳಗೆ ಹೋಗ್ತಾರೆ ಅವರು, ತಲೆಯಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ. ಬೇರೆ ಕಡೆ ಹೋದ್ರೆ ಎಲ್ಲರೂ, ಇಬ್ಬರು ಪ್ರಾಣಾನ ಉಳಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ ಕಷ್ಟ ಪರಿಸ್ಥಿತಿ ಬಂದಾಗ ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ಟಿವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ. ನಿಮ್ಮ ನಂಬಿಕೆ ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೇ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು, ಗಟ್ಟಿಯಾಗಿ

0: ಅಲ್ಲಹೋನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋಂಥ ನಂಬಿಕೆ ಇದೆಯಲ್ಲ, ಅದು ಯಾವಾಗಿದ್ರೂ ಕಾಪಾಡುತ್ತೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆರೋಗ್ಯ ಪ್ರಧಾನ. ಹಾಗೆಯೇ ಬುದ್ಧಿಗೆ ಮನಸ್ಸಿಗೆ ಆಹಾರ ಒದಗಿಸುವುದು ಅಭಿರುಚಿ. ಅಭಿರುಚಿ ಮನುಷ್ಯನ ವ್ಯಕ್ತಿತ್ವದ ದ್ಯೋತಕ. ಇದು ನಮ್ಮ ಬೆಳವಣಿಗೆಗೆ ಸಮಾಜದ ಒಳಿತಿಗೆ ಪೂರಕವಾಗಿದ್ದರೆ ಅದು ಸದಭಿರುಚಿ ಎನಿಸಿಕೊಳ್ಳುತ್ತದೆ. ಸದಭಿರುಚಿ ಹವ್ಯಾಸವಾಗಿ ಬೆಳೆದರೆ ಅದು ಬೀರುವ ಪರಿಣಾಮ ಸಕಾರಾತ್ಮಕವಾಗಿರುತ್ತದೆ. ಓದುವುದು, ಬರೆಯುವುದು, ಸಂಗೀತ ಕೇಳುವುದು, ಹಾಡುವುದು, ಪರಿಸರ ಕಾಳಜಿ, ಸಮಾಜ ಸೇವೆ ಇತ್ಯಾದಿಗಳೆಲ್ಲ ಸದಭಿರುಚಿಯ ದ್ಯೋತಕಗಳು. ಈ ಸದಭಿರುಚಿಯ ಪರಿಧಿಯಲ್ಲಿ ಪುಸ್ತಕದ ಓದು ಅಥವಾ ವಾಚನಾಭಿರುಚಿಯು ಪ್ರಮುಖವಾಗಿದೆ. ನಮ್ಮ ಕಲಿಕೆಯ ವಿಧಾನಗಳಲ್ಲಿ ಪುಸ್ತಕಗಳ ಪಾತ್ರ ಪ್ರಮುಖವಾದುದು. ಇವು ಓದುವ ಸಂಸ್ಕೃತಿಗೆ ಪ್ರೇರಕ. ಜ್ಞಾನಾರ್ಜನೆಗೆ ಅಕ್ಷರ ಸಂಸ್ಕೃತಿಯ ಕೊಡುಗೆ ಪುಸ್ತಕಗಳು. ಓದುವ ಹವ್ಯಾಸ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತದೆ. ಪುಸ್ತಕಗಳೆಂದರೆ ಕೇವಲ ಅಕ್ಷರ ತುಂಬಿದ ಹಾಳೆಗಳ ಕಟ್ಟಲ್ಲ. ಅವು ಬಹು ಸಂಸ್ಕೃತಿಗಳ ಕೋಶ. ಅವು ಜನಸಮುದಾಯದ ಅನುಭವಗಳ ದಾಖಲೆ. ಅದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವಾಹಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಹಿಂದಿನಿಂದಲೂ ಮೌಖಿಕ ಸಂಪ್ರದಾಯ, ಓದುಗ ಸಂಪ್ರದಾಯ ಎರಡು ಪ್ರಮುಖ ದಾರಿಗಳಾಗಿವೆ. ಪುಸ್ತಕಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಪ್ರೀತಿಯಿಂದಲೇ ಬೆಳೆಸಬೇಕಾಗಿದೆ. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರಂತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಕ್ಕಳಲ್ಲಿ ಈ ಸದಭಿರುಚಿಯನ್ನು ಬೆಳೆಸಬೇಕು. ಇದಕ್ಕೆ ಅಗತ್ಯವಾಗಿ ಮಾಡಬೇಕಾದದ್ದು ಎಲ್ಲರಿಗೂ ಗ್ರಂಥ ಭಂಡಾರಗಳನ್ನು, ಗ್ರಂಥಾಲಯಗಳನ್ನು ಪರಿಚಯಿಸುವುದು. ಈಗ ಮನೆ ಮನೆಗೆ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯಗಳ ಪರಿಕಲ್ಪನೆ ಜಾರಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಅತ್ಯುತ್ತಮ ಪುಸ್ತಕಗಳ ಭಂಡಾರವನ್ನು ಸ್ಥಾಪಿಸಲು ಎಲ್ಲರೂ ಮನಸ್ಸು ಮಾಡಬೇಕು. ಹಣದಿಂದ ಭೌತಿಕ ಸಂಪತ್ತು ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳನ್ನು ಕೊಂಡಾಗ ನಾವೇ ಶ್ರೀಮಂತರು, ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬ ಅಹಂಭಾವ ಬರುತ್ತದೆ. ಆದರೆ ಒಂದು ಪುಸ್ತಕವನ್ನು ಕೊಂಡು ಓದಿದಾಗ ನಾವು ಇನ್ನೂ ಏರಬೇಕಾದ ಎತ್ತರದ ಅರಿವಾಗಿ, ಮರಕ್ಕಿಂತ ಮರ ದೊಡ್ಡದು, ನಮ್ಮನ್ನು ಮೀರಿಸುವ ವ್ಯಕ್ತಿಗಳಿದ್ದಾರೆ, ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಎಂಬ ಭಾವ ಮೂಡುತ್ತದೆ. ಪುಸ್ತಕಗಳು ಮನೋಲ್ಲಾಸದ ಜೊತೆಗೆ ಮನೋವಿಕಾಸ, ಪ್ರಾಪಂಚಿಕ ಅರಿವು, ಮಹನೀಯರ ಜ್ಞಾನಿಗಳ ವಿಚಾರಗಳು ತಿಳಿದು ನಮ್ಮ ಬದುಕು ಮೌಲ್ಯಯುತವಾಗುತ್ತದೆ. ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದುವ ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಬೆಳೆಸಬೇಕು. ಇದು ದೀಪದಿಂದ ದೀಪ ಹಚ್ಚುವ ಕೆಲಸ. ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕ ನೀಡಿದರೆ ಉತ್ತಮ ಮೌಲ್ಯಗಳನ್ನು ಬಿತ್ತಿದಂತೆ. ಪುಸ್ತಕ ಸಂಗ್ರಹಣೆ ಎಂದರೆ ಜ್ಞಾನ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಶೇಖರಿಸಿದಂತೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಅತ್ಯಮೂಲ್ಯ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ. ಅತ್ಯುತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವ ಹೊಣೆ ನಮ್ಮದು. ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರುತರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆಯಾಗಬೇಕು. ಮನಸ್ಸಿಗೆ ಬೇಸರವಾದಾಗ ಒಂದು ಪುಸ್ತಕದ ಓದು ಸಾಂತ್ವನ ನೀಡುತ್ತದೆ, ಆತ್ಮವಿಶ್ವಾಸ ತುಂಬುತ್ತದೆ. ಪುಸ್ತಕಂ ಹಸ್ತಭೂಷಣಂ ಎಂಬ ಮಾತಿದೆ. ಇದು ನಿಜಕ್ಕೂ ಅತ್ಯಮೂಲ್ಯವಾದ ಮಾತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಪುಸ್ತಕ ಸಂಸ್ಕೃತಿ, ವಾಚನಾಭಿರುಚಿಯನ್ನು ಬೆಳೆಸಿದರೆ ಅವರ ಮನಸ್ಸನ್ನು ವಿವೇಕದ ಮಾರ್ಗದತ್ತ ನಡೆಸಲು ಸಾಧ್ಯವಾಗುತ್ತದೆ. ಪುಸ್ತಕ ಸಂಸ್ಕೃತಿ ಆಧುನಿಕ ತಂತ್ರಜ್ಞಾನದ ಜಾಗೃತಿ, ಬುದ್ಧಿ ಭಾವಗಳ ಸಮ್ಮಿಲನದಂತೆ. ಕೇವಲ ತಂತ್ರಜ್ಞಾನವನ್ನಷ್ಟೇ ಅವಲಂಬಿಸಿದರೆ ನಮ್ಮ ಆಲೋಚನಾ ಶಕ್ತಿಗೆ ಕಡಿವಾಣ ಹಾಕಿದಂತೆ. ನಾವು ಯಂತ್ರ ಮಾನವರಾಗುವ ಅಪಾಯವನ್ನು ತಡೆಯಲು ಪುಸ್ತಕ ಸಂಸ್ಕೃತಿ, ಜ್ಞಾನ ಸಂಸ್ಕೃತಿ

0: ಶಕ್ತಿ, ಮಾನವೀಯ ಸಂಸ್ಕೃತಿ ಬೆಳೆಯಬೇಕು. ಮಾನವ ಶಕ್ತಿಯ ಮೇಲೆ ವಿಶ್ವಾಸ ಮೂಡಬೇಕು. ಸದಭಿರುಚಿಯ ಸಾರ್ಥಕ ಬದುಕು ನಮ್ಮದಾಗಬೇಕಲ್ಲವೇ?
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
1: ಭತ್ತ ಬೆಳೆಯುವಂತಹ ಗದ್ದೆಯಲ್ಲಿ ಹಸಿರಿಲೆ ಗೊಬ್ಬರದ ಬೆಳೆಗಳಾದ ಸನ್ಹೆಂಪ್, ಡಯಂಚವನ್ನು ಬೆಳೆಸಿ ಸುಮಾರು 45 ದಿವಸಕ್ಕೆ ಅಥವಾ ಹೂವಾಡುವ ಸಂದರ್ಭದಲ್ಲಿ ಮಣ್ಣಿನೊಂದಿಗೆ ಸೇರಿಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇದರ ಜೊತೆಗೆ 25-30% ಸಾರ್ವಜನಿಕ ಮೂಲದ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಬಹುದು. ಸಾವಯವ ಮೂಲದ ಗೊಬ್ಬರಗಳಾದ ಹಟ್ಟಿ ಗೊಬ್ಬರ, ಟೌನ್ ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಇವುಗಳನ್ನು ಲಭ್ಯತೆಗೆ ಅನುಸಾರವಾಗಿ ಬಳಸಬೇಕಾಗ್ತದೆ. ಪೋಷಕಾಂಶಗಳ ನಿರ್ವಹಣೆಗೆ ಮಣ್ಣು ಪರೀಕ್ಷೆಯ ಆಧಾರಿತವಾಗಿ ಅಥವಾ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳನ್ನು ಪೂರೈಸಿ ನಿರ್ವಹಿಸಬೇಕು. ಸಾರ್ವಜನಿಕ ರಸಗೊಬ್ಬರವು ಶೀಘ್ರವಾಗಿ ನೀರಿನಲ್ಲಿ ಬಸಿದು ನಷ್ಟ ಹೊಂದುವುದರಿಂದ ಒಂದೇ ಬಾರಿಗೆ ಎಲ್ಲ ರಸಗೊಬ್ಬರವನ್ನು ಕೊಡುವುದಕ್ಕೆ ಹೋಗಬಾರದು. ಇದರ ಬದಲಿಗೆ ರಾಸಾಯನಿಕ ಗೊಬ್ಬರವನ್ನು 3 ಕಂತುಗಳಲ್ಲಿ ಕೊಡಬೇಕಾಗ್ತದೆ. ಮೂಲ ಗೊಬ್ಬರವಾಗಿ ಸುಮಾರು 8 ಕಿಲೋದಷ್ಟು ಸಾರಜನಕ, 12 ಕಿಲೋ ರಂಜಕ ಹಾಗೂ 12 ಕಿಲೋದಷ್ಟು ಪೊಟ್ಯಾಷನ್ನು ಒದಗಿಸುವ ರಸಗೊಬ್ಬರವನ್ನು ಕೊನೆಯ ಉಳುಮೆಯಲ್ಲಿ ಗದ್ದೆಗೆ ಸೇರಿಸಬೇಕು. ನಾಟಿ ಮಾಡಿದ 25-30 ದಿವಸದ ನಂತರ ಮೇಲು ಗೊಬ್ಬರವಾಗಿ 8 ಕಿಲೋದಷ್ಟು ಸಾರಜನಕ ಹಾಗೂ 6 ಕಿಲೋದಷ್ಟು ಪೊಟ್ಯಾಷ್ ಒದಗಿಸುವ ರಸಗೊಬ್ಬರಗಳನ್ನು ಗದ್ದೆಯಲ್ಲಿ ನೀರನ್ನು ಬಸಿದು ಕೆಸರಿಗೆ ಗೊಬ್ಬರವನ್ನು ಕೊಟ್ಟು ತೆಳುವಾಗಿ ನೀರನ್ನು ಹಾಯಿಸಬೇಕಾಗ್ತದೆ. ಎರಡನೆಯ ಕಂತಿನ ಮೇಲು ಗೊಬ್ಬರವಾಗಿ ಎಕರೆಗೆ 8 ಕಿಲೋದಷ್ಟು ಸಾರಜನಕ, 6 ಕಿಲೋದಷ್ಟು ಪೊಟ್ಯಾಷ್ ಒದಗಿಸುವಂತಹ ರಸಗೊಬ್ಬರವನ್ನು ನಾಟಿ ಮಾಡಿದ 50-60 ದಿವಸಗಳ ಗದ್ದೆಗೆ ನೀರನ್ನು ಬಸಿದು ಕೊಡಬೇಕು. ನೇರೆ ಬಿತ್ತನೆ ಮಾಡಿರುವಂತಹ ಭತ್ತದ ಗದ್ದೆಯಾದರೆ 75-80 ದಿವಸಗಳ ನಂತರ ಈ ರಸಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಕೊಟ್ಟರೆ ಸಾಕಾಗ್ತದೆ. ಮೇಲು ಗೊಬ್ಬರವನ್ನು ಕೊಡುವುದಕ್ಕಿಂತ ಮೊದಲು ಕಳೆಯನ್ನು ತೆಗೆಯುವುದರಿಂದ ಕಳೆಗಳು ಈ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಪ್ಪಿಸಬಹುದು. ಹಾಗೆ ಭತ್ತದ ಬೆಳೆಗೆ ಕಾಂಡ ಕೊರೆಯುವ ಹುಳ, ಎಲೆ ಮಡಿಚುವಂತಹ ಹುಳ, ಬಂಬೂಚಿ ಈ ಎಲ್ಲ ಕೀಟಗಳು ಹಾನಿಯನ್ನು ಉಂಟು ಮಾಡಬಹುದು. ಇವುಗಳ ಹತೋಟಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಸಸ್ಯ ಮೂಲದ ಕೀಟನಾಶಕಗಳಿಗೆ ಕೊಡಬೇಕು. ಬಾಧೆ ಅತಿ ತೀಕ್ಷ್ಣಗೊಂಡಾಗ ರಾಸಾಯನಿಕ ಮೂಲದ ಕೀಟನಾಶಕವನ್ನು ಬಳಸುವಂತಹದ್ದು ಒಳ್ಳೆಯದು. ಸಾಮಾನ್ಯವಾಗಿ ತೆನೆ ಬಿಡುವ ಹಂತದಲ್ಲಿ ಬಂಬೂಚಿಯ ಬಾಧೆ ಕಂಡುಬರುತ್ತದೆ. ಇದರ ಹತೋಟಿಗೆ ಮೆಲಥಿಯಾನ್ 2 ಮಿಲಿಲೀಟರ್ನ ಹಾಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಸಿಂಪಡಿಸುವಾಗ ಗದ್ದೆಯ ಬದುವಿನಿಂದ ಪ್ರಾರಂಭಿಸಿ ವೃತ್ತಾಕಾರದಲ್ಲಿ ಮುಗಿಸಬೇಕು. ಇದರಿಂದ ಹತೋಟಿ ಆಗುವುದೇ ಅಲ್ಲದೆ ಬೇಸಾಯ ಕ್ರಮಗಳಾದ ಮಾಗಿ ಉಳುಮೆ, ಬದುಗಳ ಸ್ವಚ್ಛತೆ, ಏಕಕಾಲದಲ್ಲಿ ಸುತ್ತಮುತ್ತಲಿನ ರೈತರು ಬಿತ್ತನೆ ಅಥವಾ ನಾಟಿ ಕಾರ್ಯವನ್ನು ಕೈಗೊಳ್ಳುವಂತಹದ್ದು ಈ ಎಲ್ಲ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗ್ತದೆ. ಹಾಗೆಯೇ ಭತ್ತದ ಬೆಳೆಗೆ ಪ್ರಮುಖವಾಗಿ ಬೆಂಕಿ ರೋಗ, ಎಲೆ ಕವಚುವ ರೋಗ, ಕುತ್ತಿಗೆ ಬೆಂಕಿ ರೋಗ ಈ ರೋಗಗಳು ಬಾಧಿಸ್ತವೆ. ಇದನ್ನು ಹತೋಟಿ ಮಾಡುವುದಕ್ಕೆ ಕಾರ್ಬೆಂಡಜಿಮ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನ ಹಾಗೆ ಬೆರೆಸಿ ಸಿಂಪಡಿಸಬೇಕು. ಇದರ ಬದಲಿಗೆ ಟ್ರೈಕೋಸಾಲ್ ಇದನ್ನಾದರೆ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ನ ಹಾಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬಹುದು.
0: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುದಿಯಲ್ಲಿ ಭಕ್ತಿಗೀತೆಗಳು ಯುಗಳ ಗಾನದಲ್ಲಿ ಕೇಳಿ ಪುರಂದರದಾಸರ ರಚನೆ.

ಕೊಡಕೊಳ್ಳ ಮಡಿವಾಳೇಶ್ವರರ ರಚನೆಯನ್ನ ಯುಗಳ ಗಾನದಲ್ಲಿ ಕೇಳಿದಿರಿ. ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಸಂದೇಶ ಸಂಗಮ
1: ಮೇಘ ಸಂದೇಶ
0: ಪ್ರತಿ ಮಂಗಳವಾರ ಸಂಜೆ 5:30 to 6:00 ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8:00.
2: ಸಂಗಮ ಸಂಗಮ
0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಇಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
5: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65% ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10,000+ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು 200,000+ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿಯ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%+ ಹೆಚ್ಚು ಭಾಗ ಕೀಟಗಳೇ ಹೊಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026 ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ, ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ, ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ

0: ಕಾರ್ಯಕ್ರಮ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ರಚನೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಹಾಡಿದ್ದಾರೆ ಮಾಲತಿ ಶರ್ಮಾ. ಕೇಳಿ ಯಾಕೆ ಕಾಡುತ್ತಿರುವೆ.

0: ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ಟ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
2: 2253 45,
1: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಕೇಳುವರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ದಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से ಆಗೆ ಬರನೆ ವಾಲಿ ಬಡಿ ಇಕಾನಮಿ ಹೈ.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರೆಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದರು.

0: ಮೂರನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ ಶೇಕಡ 8.8%ರಷ್ಟಿದ್ದು, ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಮಿಲಿಯನ್ ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ.ಎಸ್.ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ದಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲ್ಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018ರಲ್ಲಿ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ದ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಆರಂಭವಾಗಲಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ರ ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್

0: ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಈ ಬಂಧನ ಚಿತ್ರದ ಗೀತೆ. ಗೀತರಚನೆ ಜಯಂತ್ ಕೈಕಿಣಿ, ಸಂಗೀತ ಮನೋಮೂರ್ತಿ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಕೇಳಿ ಅಭಿನೇತ್ರಿ ಚಿತ್ರದ ಗೀತೆ. ಗೀತರಚನೆ ಜಿ ಉದಯ್ ಶಂಕರ್, ಸಂಗೀತ ಮನೋಮೂರ್ತಿ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಈಗ ಸಮಯ 8:00 ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: आजकल भारत के गांव-गांव में छतों

0: ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾರತದ ಆಕಾಶವಾಣಿಯಲ್ಲಿ ಈಶಾನ್ಯ ಭಾಗದ ಸೇವೆ ಬಹಳ ಮುಖ್ಯವಾದದ್ದು. ಶಿಲಾಂಗ್ ಕೇಂದ್ರ ಹಾಗೂ ಈಶಾನ್ಯ ಭಾಗದ ಇತರ ಕೇಂದ್ರಗಳ ಕಾರ್ಯಕ್ರಮಗಳು ಉರ್ದು ಭಾಷೆಯಲ್ಲಿ, ಹೊರದೇಶೀಯ ಸೇವಾ ವಿಭಾಗ ಮಲಯಾಳಂ
1: ತಿರುವನಂತಪುರ,
0: ಒರಿಯಾ ಕಟಕ್ ಕೇಂದ್ರದ ಮೂಲಕ ಹಾಗೂ ಅಸ್ಸಾಮಿ ಭಾಷೆ ಗೌಹಾತಿ ಕೇಂದ್ರದ ಮೂಲಕ ಡಿಟಿಎಚ್ನಲ್ಲಿ ಪ್ರಸಾರವಾಗುತ್ತದೆ. ಇನ್ನು ರಾಷ್ಟೀಯ ವಾಹಿನಿ 1988 ಆರಂಭವಾಯಿತು. ಇದರ ಪ್ರಸಾರ ಸಂಜೆ 6:50 ಮಾರನೇ ದಿನ ಬೆಳಿಗ್ಗೆ 6:10 ಇರುತ್ತದೆ. ಮುಖ್ಯವಾಗಿ ಇದು ಅವೇಳೆಯಲ್ಲಿ ಕೆಲಸ ನಿರ್ವಹಿಸುವ ಕಾರ್ಖಾನೆಯ ಕೆಲಸಗಾರರು, ಚಾಲಕರು, ಸೈನಿಕರು ಮೊದಲಾದವರಿಗೆ ಕಾರ್ಯಕ್ರಮಗಳನ್ನು ಹಿಂದಿ, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳಲ್ಲಿ ಪ್ರಸಾರ ಮಾಡಲು ಯೋಜಿತವಾಗಿತ್ತು. ಈ ವಾಹಿನಿ ದೇಶದ 64% ಭೂಭಾಗ ಹಾಗೂ 76% ಜನಸಂಖ್ಯೆಯನ್ನು ತಲುಪುತ್ತದೆ. ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರ ಬಹಳ ದೊಡ್ಡ ರತ್ನ ಭಂಡಾರವಿದ್ದಂತೆ. ಇದು ಪ್ರಪಂಚದ ಅತ್ಯುತ್ತಮ ಧ್ವನಿ ಭಂಡಾರಗಳಲ್ಲಿ ಒಂದು. ಇಲ್ಲಿ 17,000 ಗಂಟೆಗಳ ಧ್ವನಿ ಮುದ್ರಣವಿರುವ 50,000 ವಿವಿಧ ಪ್ರಕಾರದ ಕಾರ್ಯಕ್ರಮಗಳ ಮುದ್ರಿಕೆಗಳಿವೆ. ಇವುಗಳಲ್ಲಿ 12,500 ಮುದ್ರಿಕೆಗಳು ಸಂಗೀತಕ್ಕೆ ಸಂಬಂಧಪಟ್ಟವು. ಇದರಲ್ಲಿ ಪ್ರಮುಖ ಭಾಷೆಗಳ ಹಾಗೂ ಉಪಭಾಷೆಗಳ, ಜನಪದ ಹಾಗೂ ಬುಡಕಟ್ಟು ಸಂಗೀತದ ಪ್ರತ್ಯೇಕ ವಿಭಾಗವಿದೆ. ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಪ್ರಮುಖ ವ್ಯಕ್ತಿಗಳ ಧ್ವನಿ ಮುದ್ರಿಕೆಗಳಿವೆ. ಮಹಾತ್ಮ ಗಾಂಧಿಯವರ ಭಾಷಣಗಳ ಸಂಗ್ರಹ ಇಲ್ಲಿದೆ. ಅವರು 1947 ಮೇ 11 ಕಲ್ಕತ್ತಾದ ಸೋದೇಪುರ ಆಶ್ರಮದಲ್ಲಿ ಮಾಡಿದ ಮೊದಲ ಪ್ರಾರ್ಥನಾ ಭಾಷಣ ಹಾಗೂ 1948 ಜನವರಿ 29 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಮಾಡಿದ ಕೊನೆಯ ಪ್ರಾರ್ಥನಾ ಭಾಷಣದ ಮುದ್ರಿಕೆಗಳು ಕೂಡ ಇಲ್ಲಿವೆ. ಅವರು 1947 ನವೆಂಬರ್ 12 ದೆಹಲಿ ಆಕಾಶವಾಣಿಯಲ್ಲಿ ಮಾಡಿದ ಏಕೈಕ ಭಾಷಣದ ಮುದ್ರಿಕೆಯೂ ಇದೆ. ಇವಲ್ಲದೆ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಮಾಡಿದ ಭಾಷಣಗಳು ರವೀಂದ್ರನಾಥ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಡಾ ಬಿಆರ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸರೋಜಿನಿ ನಾಯ್ಡು ಮುಂತಾದವರ ಭಾಷಣಗಳೇ ಅಲ್ಲದೆ ಪ್ರಶಸ್ತಿ ಪಡೆದಿರುವ ರೇಡಿಯೋ ನಾಟಕಗಳು, ರೂಪಕಗಳು, ಸ್ಮಾರಕ ಭಾಷಣಗಳ ಮುದ್ರಿಕೆಗಳು ಇಲ್ಲಿ ಸಂಪತ್ತುಗಳಾಗಿವೆ. 2001 ಧ್ವನಿ ಮುದ್ರಣ ಭಂಡಾರದ ಕಾರ್ಯಕ್ರಮಗಳ ಡಿಜಿಟಲೀಕರಣದ ಯೋಜನೆಯೊಂದನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರೊಂದಿಗೆ ಆಕಾಶವಾಣಿ ಅತಿದೊಡ್ಡ ಡಿಜಿಟಲ್ ಸಂಗ್ರಹಾಲಯವೆಂಬ ಹಿರಿಮೆಯನ್ನು ಹೊಂದಿದೆ. ಈ ಹಿಂದೆ ಲಭ್ಯವಿದ್ದ ಎಲ್ಲ ಧ್ವನಿ ಮುದ್ರಿಕೆಗಳು ಇಂದು ಡಿಜಿಟಲೀಕರಣಗೊಂಡು ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರಕ್ಕೆ ಸೇರಿರುವುದು ಆಕಾಶವಾಣಿಯ ಅತಿದೊಡ್ಡ ಹೆಮ್ಮೆಯಾಗಿದೆ. 2003 ಆಕಾಶವಾಣಿ ಸಂಗೀತ ಎಂಬ ಶೀರ್ಷಿಕೆಯಡಿ 66 ಸಂಗೀತದ ಆಲ್ಬಂಗಳನ್ನು ಹೊರತಂದು ಅವುಗಳ ಮಾರುಕಟ್ಟೆಯ ಮೂಲಕ ಆ ಕ್ಷೇತ್ರಕ್ಕೂ ಆಕಾಶವಾಣಿ ಲಗ್ಗೆ ಹಾಕಿತ್ತು. ಆಕಾಶವಾಣಿಯಲ್ಲಿ ವಾರ್ಷಿಕ ಸಂಗೀತ ಸ್ಪರ್ಧೆಗಳು ನಡೆಯುತ್ತವೆ. 16-24 ವಯೋಮಿತಿಯ ಯುವಜನತೆಗಾಗಿ ಆಕಾಶವಾಣಿ ಪ್ರತಿ ವರ್ಷ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಹಾಡುಗಾರಿಕೆ ಮತ್ತು ವಾದನ ಎರಡೂ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸುತ್ತದೆ. ಈ ಸ್ಪರ್ಧೆಗಳು ಪ್ರಾದೇಶಿಕ ಮಟ್ಟದಲ್ಲಿ ಮೊದಲು ನಡೆಯುತ್ತಿವೆ. ಅಲ್ಲಿಯ ವಿಜೇತರ ಸಂಗೀತದ ಧ್ವನಿ ಮುದ್ರಣಗಳನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಕಳುಹಿಸಲಾಗುತ್ತದೆ. ಇದರಲ್ಲಿ ವಿಜೇತರಾದವರು ಆಕಾಶವಾಣಿಯ ಬಿ ಶ್ರೇಣಿಯ ಕಲಾವಿದರಾಗಿ ನೇರವಾಗಿ ಆಯ್ಕೆಯಾಗುತ್ತಾರೆ.
2: ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
3: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ
5: ಹೆಜ್ಜೆ ಹೆಜ್ಜೆ ಸಾಲು ದೀಪ ಧರೆ ಬೆಳಕಿನಂಗಳ.

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ ಆಕಾಶ

ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ನಿರ್ದೇಶಕ, ಕವಿ, ಗೀತರಚನಕಾರ, ಲೇಖಕ ಹೃದಯ ಶಿವ ಅವರು.

0: ಆಕಾಶವಾಣಿಯಿಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಈಗ ನಾವು ನನ್ನ ಹಳ್ಳಿಯಿಂದ ಬಂದವನಾಗಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಆ ಕಾಲಕ್ಕೆ ಟಿ ವಿ ಇಡೀ ಊರಿಗೆ ಒಂದು ಟಿ ವಿ ಇದ್ದರೆ ಅದು ಜಾಸ್ತಿನೇ. ಅಂಥ ಕಾಲದಲ್ಲಿ ನಾವು ಅಂಥ ಒಂದು ಜೀವನವನ್ನು ನೋಡಿದ್ದೀವಿ, ಅಂದರೆ ಆ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಅಲ್ಲಿ ಒಂದೋ ಎರಡೋ ಮೂರೋ ರೇಡಿಯೋಗಳು ಇರ್ತಿತ್ತು ಇಡೀ ಊರಿಗೆ. ಅದು ಏನು ಸೌಂಡ್ ಬೇರೆ ಗುರರು ಗುರ್ರಲ್ಲ ಆಗೋದು, ಅದು ಟ್ಯೂನ್ ಮಾಡೋದಕ್ಕೆ ಈ ಥರ ಮೇಲೆ ಅದ್ರ ಕಡ್ಡಿಯೆಲ್ಲ ಮೇಲೆತ್ತಿ ಅದಕ್ಕೆ ಏನೇನು ಹೇಳ್ತಾರೆ ಆ್ಯಂಟನ ಆ್ಯಂಟನ, ನಾವು ಅದನ್ನು ಉಲ್ಟಾ ಹೇಳೋದು, ನಾನು ಕಡ್ಡಿ ಅನ್ನೋದು ಅದನ್ನು ಆ್ಯಂಟನ ಮೇಲೆತ್ತಿ ಅದನ್ನು ಟ್ಯೂನ್ ಮಾಡಿ ಒಂದು ವಾಯ್ಸ್ ಸ್ಪಷ್ಟವಾಗಿ ಕೇಳಿಸಿದ್ರೆ ಇನ್ನೇನು ಮಾಡೋದು ಬೇಡ ಅದು ಒಂದು ಬಂದುಬಿಡಲಿ ಅಂತಿದ್ರೆ ಅದು ಆಕಾಶವಾಣಿಗೆ ಬರ್ತಾಯಿತ್ತು. ಆ ಧ್ವನಿ ನಿರೂಪಣಾ ಶೈಲಿ ಇತ್ತಲ್ಲ ಅದು ಒಂಥರ ಅಡಿಕ್ಟ್ ಆಗಿತ್ತು ನಮಗೆಲ್ಲ. ಅಲ್ಲಿ ರಚನೆ ಈ ರೀತಿಯೆಲ್ಲ ಹೇಳ್ತಾ ಇದ್ರು, ರಚನೆ ಇವರು ಮತ್ತು ಹಾಡಿದವರು ಬನ್ನಿ ಹಾಡನ್ನು ಕೇಳೋಣ ಅಂತೆಲ್ಲ. ಆಗ ತುಂಬ ಸ್ಪಷ್ಟವಾಗಿ ಯಾರು ಹಾಡಿದ್ದಾರೆ, ಯಾರು ಬರೆದಿದ್ದಾರೆ, ಯಾರು ಸಂಗೀತ ನೀಡಿದ್ದಾರೆ, ಯಾವ ಸಿನಿಮಾದ್ದು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ ಆನಂತರ ಹಾಡನ್ನು ಪ್ರಸಾರ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ನಮ್ಮ ಹಳ್ಳಿಗಳಲ್ಲಿ. ಆಗ ನಮಗೆ ಸಿನಿಮಾ ನೋಡೋದೂ ದಿನ ಸಿನಿಮಾ ನೋಡುವಂಥದ್ದು, ಈಗ ಬೆಂಗಳೂರಲ್ಲಿ ಇದ್ದೀವಿ, ಹಿಂಗೆ ಫೋನ್ ನೋಡಿದ್ರೆ ಎಷ್ಟು ಗಂಟೆಗೆ ಯಾವ ಶೋ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಗ ಆ ರೀತಿ ಅಲ್ಲ, ಸಿನಿಮಾ ನೋಡಕ್ ಹೋಗ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಯೋಜನೆ ರೂಪಿಸಬೇಕಿತ್ತು.
1: ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾ ಇದ್ರಂತೆ.
0: ಹೋಗ್ತಿದ್ರು ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಸ್ಕೂಲ್ ಗ್ಯಾಪ್ ಅಲ್ಲಿ ಅದು ಶನಿವಾರ ಮಾತ್ರ, ಭಾನುವಾರ ಮತ್ತೆ ನಮ್ಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಭಾನುವಾರ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ತಾರೆ ಮನೆಯಲ್ಲಿ. ಶನಿವಾರ ಸ್ಕೂಲ್ ಬಿಟ್ಟ ಮೇಲೆ ಒಂದು ಸಿನಿಮಾ ನಮಗೆ ನೋಡೋ ಅವಕಾಶ ಮನೇಲಿ ಗೊತ್ತಿಲ್ದಂಗೆ ಮಾಡ್ತಿದ್ವಿ. ಮನೇಲಿ ಗೊತ್ತಾಗದ ಹಾಗೆ ಒಂದು ಸಿನಿಮಾ ನೋಡ್ತಿದ್ದೆ. ನಮ್ಮದು ಕನಕಪುರ ಹತ್ರ ಕೋಡಿಹಳ್ಳಿ ಅಂತ ಒಂದು ಊರು, ಅಲ್ಲಿ ಒಂದು ಟೆಂಟ್ ಇತ್ತು ವಿನಾಯಕ ಅಂತ. ಆ ಟೆಂಟಲ್ಲೇ ನಾನು ಹೆಚ್ಚು ಸಿನಿಮಾಗಳು ನೋಡಿದ್ದು. ಕುತೂಹಲಕ್ಕೆ ಸಿನಿಮಾ ನೋಡೋಕೆ ಹೋಗಿದ್ದಾಗ ನನ್ನ ನೆನಪಿದೆ ರಾಮಾಚಾರಿ ಅಂತ ಒಂದು ಸಿನಿಮಾ. ಹೋದೆ, ಅವಾಗೆಲ್ಲ 2 ರೂಪಾಯಿ ನೆಲ, 3 ರೂಪಾಯಿ ಚೇರ್ ಅಂತ ಇರ್ತಿತ್ತು ನಮಗೆ ಟೆಂಟ್. ನೆಲದಲ್ಲಿ ಕೂತ್ಕೊಂಡು ಸಿನಿಮಾನು ನೋಡಿದೀವಿ. ನೆಲ ಅಂದರೆ ಅದು ಮಣ್ಣು, ಧೂಳು, ಅಂಥ ನೆಲದಲ್ಲಿ ನಾವು ಕೂತು ಸಿನಿಮಾ ಎಲ್ಲ ನೋಡಿದೀವಿ. ಮತ್ತೆ ಚೇರಲ್ಲಿ ಕೂತ್ಕೊಂಡು 3 ರೂಪಾಯಿ ಅವತ್ತಿಗೆ ಚೇರ್.
1: ಆ ಹಾಡುಗಳನ್ನು ಮನೆಗೆ ಬಂದ್ಮೇಲೆ ಆಕಾಶವಾಣಿಯಲ್ಲಿ ಕೇಳೋದು.
0: ಹೌದು ಹೌದು. ಆಮೇಲೆ ಆ ಹಾಡು ಒಂದೇ ಸಲ ಕೇಳಿದ್ರು ಸಿನಿಮಾ ನೋಡ್ಬೇಕಾದ್ರೆ ಮಾತ್ರ ಹಾಡನ್ನ ನಾವು ಸಿನಿಮಾ ಒಟ್ಟಿಗೆ ಕೇಳಿದ್ಬಿಟ್ರೆ ಇಡೀ ಹಾಡುಗಳು ಈಗಲೂ ನೆನಪಿದಾವೆ. ಆಮೇಲೆ ಮತ್ತೆ ಆಕಾಶವಾಣಿಯಲ್ಲಿ ಅದು ಮರುಪ್ರಸಾರ ಆದಾಗ ಹಂಸಲೇಖ ಅವರು ಬರೆದಿರೋದು ಅಥವಾ ಸಂಗೀತ ಮಾಡಿರೋದು ಅಂತೆಲ್ಲ ಹೇಳಿದಾಗ ಮತ್ತೆ ಅದು ನಮ್ಮ ಗುನ್ಗೋದಕ್ಕೆ ಕಾರಣ ಆಯಿತು. ಈ ರೀತಿ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ನಾವು ಸಿನಿಮಾ ನೋಡುವಂತ ಅವಕಾಶ ಇರ್ತಾ ಇತ್ತು. ಆ ಹಾಡನ್ನು ಮತ್ತೆ ನಮಗೆ ನೆನಪು ಮಾಡಿಸ್ತಿದ್ದು ಆಕಾಶವಾಣಿ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಗ ಈಗ ಈ ಹಾಡುಗಳು ಕೇಳಿಸ್ತಾ ಇರೋದು
1: ತುಂಬಾ. ಅಂದ್ರೆ ಎಷ್ಟೋ ಹಾಡುಗಳನ್ನ 40-50ರ ದಶಕಗಳ ಹಾಡುಗಳನ್ನು ಕೂಡ ಜೀವಂತವಾಗಿ ಇಟ್ಟಿದೆ ಅಂತಂದ್ರೆ ಅದು ಆಕಾಶವಾಣಿ.
0: ಹೌದು, ಖಂಡಿತವಾಗಿ ಮೇಡಮ್. ಮೊದಲಿಗೆ ಅದು ಒಂದು ಕಾಲದಲ್ಲಿ ಈಗ ಪತ್ರ ವ್ಯವಹಾರ ಮುಗಿದ ಮೇಲೆ ಆ ಕಾಲಘಟ್ಟ ದಾಟಿದ ಮೇಲೆ ಫೋನಲ್ಲಿ ಮಾತಾಡೋದು ಇರ್ತದೆ. ಈಗ ನಮಗೆ ಧ್ವನಿ ಮಾತ್ರ ಕೇಳಿಸುತ್ತೆ, ಆ ವಾಣಿ, ಆ ಶರೀರ ಕಾಣಿಸಲ್ಲ, ಅದೇ ಅಶರೀರ ವಾಣಿ, ಇದು ಆಕಾಶವಾಣಿ. ಆ ತರಂಗಗಳ ಮೂಲಕ ಒಂದೆಡೆಯಿಂದ ಇನ್ನೂ

0: ಒಂದೆಡೆಗೆ ಆ ಭಾವನೆಗಳನ್ನು ರವಾನಿಸುವ ಜವಾಬ್ದಾರಿ ವಹಿಸ್ಕೊಂಡಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಆ ರೀತಿ ಆಶಾರ್ಯವಾಣಿ ಮತ್ತು ಆಕಾಶವಾಣಿ ಎರಡೂ ಹೆಚ್ಚು ಕಡಿಮೆ ಒಂದೇ ಅಂತೇಳಿ ಒಂದು ಪದ್ಯ ಬರೆದಿದೆ. ಏನಂದರೆ ಅದು ಏನಂದರೆ ಆ ಸಾಲ ನೆನಪು ಮಾಡ್ಕೊಳ್ತೀನಿ ಮೇಡಮ್. ಆಕೆ ಆಕಾಶವಾಣಿಯ ಸಂದರ್ಶನಕ್ಕೆ ಹೊರಡಲನುವಾಗುವ ಮುನ್ನ ಮೇಕಪ್ ಹಾಕಿಕೊಂಡಿದ್ದಳು ಅಂತ. ಅಂದರೆ ಈಗ ಟಿ ವಿ ಸಂದರ್ಶನ ಹೋದರೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಹೋಗಬೇಕು, ಅಂದರೆ ಎಂಥ ಸಾಲುಗಳು ನೆನಪಾಗ್ತಿಲ್ಲ, ಆ ಭಾವ ಅದೆ. ಆಕಾಶವಾಣಿ ಸಂದರ್ಶನಕ್ಕೆ ಹೊರಟ ನಾಯಕ ನಟಿ ಅಲಂಕಾರ ಮಾಡಿಕೊಂಡಿದ್ದಳು ಅಂತ. ಆಕಾಶವಾಣಿಯಲ್ಲಿ ಬರೀ ಧ್ವನಿ ಕೇಳಿಸುತ್ತೆ, ಆ ಧ್ವನಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದಾಗಿ ತನ್ನ ಮುಖಕ್ಕೆ ಅಲಂಕಾರ ಮಾಡ್ಕೊಂಡಿದ್ಲು ಅನ್ನೋಂಥದ್ದು. ಅಂದರೆ ಇವತ್ತಿನ ಸೌಂದರ್ಯ ಪ್ರಜ್ಞೆ ಎಷ್ಟು ಮಟ್ಟಿಗೆ ಇದೆ ನಮ್ಮಲ್ಲಿ ಅನ್ನೋಂಥದ್ದನ್ನ ಸ್ವಲ್ಪ ಒಂದು ವ್ಯಂಗ್ಯ ಮತ್ತು ವಿಡಂಬನಾತ್ಮಕವಾಗಿ ಬರೆದಿದ್ದು.
1: ಹೃದಯ ಶಿವ ಅವರು ಬರೆದಿರುವ ಗೀತೆ ಅಂತ ಹೇಳ್ತಾ ಹಾಕ್ತಾ ಇರ್ತೀವಿ. ನಮ್ಮ ಅನೇಕ ಶ್ರೋತೃಗಳು ಇವನು ಗೆಳೆಯನಲ್ಲ ಹಾಡು ಹಾಕಿ ಅಂತ ಪ್ರತಿ ನಮ್ಮ ಮೆಚ್ಚಿನ ಗೀತೆ ಇದ್ದಾಗ ಆ ಹಾಡಿಗೆ ಒಂದು ಅಪೇಕ್ಷೆ ಬಂದೇ ಬರುತ್ತೆ. ನಮ್ಮ ಚಂದು ಕೂಡ ಇಲ್ಲಿದ್ದಾರೆ, ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅವರು. ಇವನು ಗೆಳೆಯನಲ್ಲ ಹಾಡು ಬೇಕು ಅವರಿಗೆ, ಹಾಕಲಿಲ್ಲ ಅಂದರೆ ಅದನ್ನು ಹಾಕಲಿಲ್ಲ ಅಂತ ನಮಗೆ ಅವ್ರು ಹೇಳ್ತಾರೆ. ಈ ಟ್ಯೂನ್ಗೆ ನಾನು ಅಂತ ಒಂದು ಲೇಖನ ಕೂಡ ನೀವು ಬರೆದಿದ್ದೀರಿ, ನಾನು ಮತ್ತು ನನ್ನ ಟ್ಯೂನು ಅಂತ ಅಲ್ವಾ. ಆ ಟ್ಯೂನು, ನೀವು, ಈ ಹಾಡುಗಳ ಲೋಕ, ಇದು ಮತ್ತು ಆಕಾಶವಾಣಿ, ಇದನ್ನು ಜೋಡಿಸೋದಾದರೆ ಹೃದಯ ಶಿವ ಅವರ ರಚನೆ ಅಂತ ನೀವೆಲ್ಲರೂ ಹೋಗುವಾಗ ಕೇಳಿದ್ರೆ
0: ಸ್ವಲ್ಪ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂತಹ ಒಂದು ಇತಿಹಾಸ ಇರುವಂತಹ, ಒಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಸಂಸ್ಥೆ. ನಾವು ಚಿಕ್ಕಂದಿನಲ್ಲಿ ಆಕಾಶವಾಣಿ ಕಚೇರಿ ಎಲ್ಲಿದೆ, ಅಲ್ಲಿ ಯಾರು ಹಾಡು ಪ್ರಸಾರ ಮಾಡ್ತಾರೆ ಏನು ಗೊತ್ತಾಗಿರಲ್ಲ ನಮಗೆ. ಅದೆಲ್ಲೋ ಕೇಳಿಸ್ತಾ ಇರ್ತದೆ ಹಾಡು, ಆಕಾಶವಾಣಿ ಮೂಲಕ ನಮಗೆ ಹಾಡುಗಳು ತಲುಪ್ತಾ ಇರ್ತವೆ. ಅಂಥ ಒಂದು ಆಕಾಶವಾಣಿ ಸಂಸ್ಥೆಯಲ್ಲಿ ನಾನು ಬರೆದಂಥ ಒಂದು ಪದ್ಯ ನನ್ನ ಹೆಸರೊಟ್ಟಿಗೆ ಪ್ರಸಾರ ಆದಾಗ ಅದು ರೋಮಾಂಚನ ಆಗುತ್ತೆ, ಒಂದು ರೀತಿ ಹೆಮ್ಮೆ ಅನಿಸುತ್ತೆ. ಸೊ ಅದಂತೂ ಸತ್ಯ. ಆಮೇಲೆ ಟ್ಯೂನ್ಗೆ ಅಂತ ನೀವು ಕೇಳಿದ್ರಿ ಮೇಡಮ್. ಅಂದರೆ ನಾವು ಸಾಮಾನ್ಯವಾಗಿ ಪದ್ಯ ನಾವು ಬರ್ಕೊಳ್ಳೋವಂಥದ್ದು ಇರುತ್ತೆ, ಯಾವುದೇ ಕವಿ ಕವನ ಬರ್ಕೊಳ್ತಾನೆ, ಅದಕ್ಕೆ ಯಾವುದೇ ರೀತಿ ಕಟ್ಟುಪಾಡುಗಳು ಇರೋದಿಲ್ಲ. ತನ್ನೊಳಗಿನ ಭಾವ ಕವಿಯನ್ನು ಉತ್ತೇಜಿಸಿದಾಗ ಆ ಭಾವನೆಗಳಿಗೆ ಆತ ಸಾಲುಗಳ ಮೂಲಕ ಕವಿತೆಯಾಗಿಸುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ರೂಪಕಗಳು, ಪ್ರತಿಮೆಗಳು, ಇನ್ನೊಂದು ಹೀಗೆ ಇರಬೇಕು ಆಗಿರಬೇಕು ಅಂತಿಲ್ಲ. ನದಿಯು ಹರಿಯುವ ಹಾಗೆ, ಗಾಳಿಯು ಬೀಸುವ ಹಾಗೆ, ಅದು ಸಹಜವಾಗಿ ಆತನಿಂದ ಕವಿತೆ ಬರುತ್ತೆ. ಈಗ WB Yeats ಅನಿಸುತ್ತೆ ಅವ್ರು ಹೇಳಿರೋ ಹಾಗೆ ಬಳ್ಳಿಯಿಂದ ಎಲೆ ಹೇಗೆ ಬರುತ್ತೋ ಅಷ್ಟು ಸಹಜವಾಗಿ ಕವಿಯಿಂದ ಕವಿತೆ ಬರಬೇಕು ಅಂತ. ಅದು ಸಿಜೇರಿಯನ್ ಆಗಬಾರ್ದು ಅಂತ
1: ಟ್ಯೂನ್ ಕೊಟ್ರೆ.
0: ಅದೇ ಅದು ಅದನ್ನು ಹೇಳೋಕ್ಕೆ ನಾನು ಅಲ್ಲಿಂದ ಹೇಳ್ಕೊಂಬಂದಿದ್ದು. ಅದೇ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ರೈಲ್ ಓಡಿಸ್ದಂಗೆ ಅದು ಆ ಟ್ರ್ಯಾಕ್ ಮೇಲೆ ಹೋಗ್ಬೇಕು. ನೀವು ಸೈಕಲ್ ಆದರೆ ಆ ಕಡೆ ಕಡೆಗೆ ಹೋಗ್ಬಿಡ್ಬೋದು ಮತ್ತು ವಾಪಸ್ ಬರ್ಬೋದು. ರೈಲು ನೀವು ಹಂಗೆ ಮಾಡೋಕ್ಕಾಗಲ್ಲ, ಅದೇ ಹಳಿಗಳ ಮೇಲೇ ನಡಿಬೇಕದು. ಸೊ ಅದ್ರ ಪಯಣ ಹಾಗೆ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ಒಮ್ಮೊಮ್ಮೆ ತನ್ನೊಳಗೆ ಏನೋ ಒಂದಿಷ್ಟು ಭಾವನೆಗಳು ಸ್ಫುರಣ ಆಗ್ತಾ ಇರ್ತವೆ ಅದನ್ನು ಸರಿಯಾದ ಕ್ರಮದಲ್ಲಿ ಆ ರಾಗಕ್ಕೆ ಅದರ ಓಘಕ್ಕೆ ಅದರ ವೇಗಕ್ಕೆ ತರುವಲ್ಲಿ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಯಾವಾಗ ಆರಂಭಿಕ ದಿನಗಳಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾ ಆ ಹಿಡಿತ ಸಿಕ್ಕಿದಾಗ ಸಲೀಸಾಗುತ್ತೆ.
1: ಆಕಾಶವಾಣಿ
0: ನಮಗೆ ಒಂದು ಮುಖ್ಯವಾದ ಮಾಧ್ಯಮ.
1: ನಿಮ್ಮ ಹೆಸರು, ನಿಮ್ಮ ಸಂದರ್ಶನವನ್ನು ಕೇಳ್ತಾ ಆಕಾಶವಾಣಿಯಲ್ಲಿ ನಿಮ್ಮ ಅನೇಕ ಅಭಿಮಾನಿಗಳು ಆಕಾಶವಾಣಿಯಿಂದ ಬಂದಂಥವರು ಅಥವಾ ಸಿಕ್ಕವರು ಅಂತ ಆಕಾಶವಾಣಿ ಘಟನೆ ನೆನೆಸ್ಕೊಳ್ತಾ ಇದ್ರಿ ಆಗಲೇ.
0: ಹೌದು, ಅನೇಕರಿದ್ದಾರೆ ಮೇಡಮ್. ಅದರಲ್ಲೂ ತುಂಬ ಏನು ಸಾಮಾನ್ಯ ಕೇಳುಗರಿಂದ ಹಿಡಿದು ಅಸಾಮಾನ್ಯ ಕೇಳುಗರಿಂದ ಹಿಡಿದು ಕೆಲವು ಅಧಿಕಾರಿಗಳಾಗ್ಬೋದು, ಮತ್ತೊಬ್ಬರಾಗ್ಬೋದು. ಅಲ್ಲೇನಂದರೆ ಇದು ಭಾವನೆಗಳ ಒಂದು ಕನೆಕ್ಟಿವಿಟಿ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಪೂರ್ವಗ್ರಹಗಳು ಇರೋದಿಲ್ಲ ಇದರಲ್ಲಿ. ಪರಿಚಯವೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಈ ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ ಅಥವಾ ನಮ್ಮ ಸಂದರ್ಶನ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ. ಆ ಮೂಲಕ ನಮ್ಮನ್ನು ಅವರನ್ನು ಒಂದು ಮಾಡುತ್ತೆ ಈ ಕ್ರಿಯೆ. ಅದಕ್ಕೊಂದು ಉದಾಹರಣೆ, ಮೊನ್ನೆ ಒಬ್ಬರು ದೇಸಾಯಿ ಅವರು ಅಂತ, ಅವರು ಒಬ್ಬ ಸರ್ಕಾರಿ ಅಧಿಕಾರಿ, ಅವರು ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಅವರು ವಿಧಾನಸೌಧದಲ್ಲಿ ಇರ್ತಾರೆ. ಒಂದು ಸಲ ನನಗೊಂದು ಸಂಜೆ ಒಂದು 7-7:30 ನನ್ನ ಮನೆಯಲ್ಲಿ ಇದ್ದೆ. ನನ್ನ ಮಗ, ಚಿಕ್ಕ ಮಗ ಇದ್ದಾನೆ, ಅವನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನಿಗೇನೋ ತಿನ್ನಿಸ್ತಾ ಇದ್ದೆ ನಾನು. ಆ ಟೈಮ್ಗೆ ಒಂದು 11 ಯಾವುದು ನನಗೆ ಗೊತ್ತಾಗಿಲ್ಲ ಯಾರಂತ, ಒಂದು ನಂಬರಿಂದ ಫೋನ್ ಬಂತು, ನಾನು ಮಾತಾಡಿದೆ. ಆಮೇಲೆ ಅವರು ಪರಿಚಯ ಮಾಡಿಕೊಂಡ್ರು, ನಾನು ಹೀಗೆ ದೇಸಾಯಿ ಅಂತ.

0: ಈ ರೀತಿ ಒಂದು ಹುದ್ದೆಯಲ್ಲಿ ಇರುವಂಥ ಅಧಿಕಾರಿ ಅಂತ. ಇವತ್ತು ವಿಧಾನಸೌಧದಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಿದ್ದೆ. ಕಾರಲ್ಲಿ ರೇಡಿಯೋ
1: ವಿವಿಧ ಭಾರತಿ
0: ಅದರ ಮೂಲಕ ನಿಮ್ಮ ಸಂದರ್ಶನ ಬರ್ತಾಯಿತ್ತು. ನನಗೆ ನನ್ನ ಮನೆಗೆ ಹೋಗೋ ತನಕ ಕೇಳ್ಕೊಂಡು ಹೋದೆ. ಏನೋ ಒಂಥರ ಬೇರೆ ಥರ ಅನ್ನಿಸ್ತದು, ಅಂದರೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟ ವಿಧಾನ ಆಗ್ಬೋದು, ಮತ್ತು ನಿಮ್ಮ ಮಾತುಗಳಾಗ್ಬೋದು, ಸಂದರ್ಶಕರು ಕೇಳದಂಥ ನಿಮ್ಮನ್ನು ತಿವಿದು ನಿಮ್ಮೊಳಗಿಂದ ಮಾತುಗಳನ್ನ ಹೊರಗೆ ತೆಗೆಸಿದಂಥ ಒಂದು ಪ್ರಕ್ರಿಯೆ ಅಥವಾ ಇನ್ನೊಂದಾಗ್ಬೋದು. ಹಾಗಾಗಿ ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ನಾನು ಆಕಾಶವಾಣಿಗೆ ಫೋನ್ ಮಾಡಿ ಆಫೀಸ್ಗೆ ನಂಬರ್ ತಗೊಂಡು ಫೋನ್ ಮಾಡಿದೆ ನಿಮಗೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಆ ವ್ಯಕ್ತಿ ಸುಮಾರು ನನ್ನೊಟ್ಟಿಗೆ ಒಂದು ಗಂಟೆ ಕಾಲ ಮಾತಾಡಿದ್ರು. ಅವತ್ತು ಮೊದಲನೇ ಸಲ ನಾನು ಅವರು ಮಾತಾಡಿದ್ದು. ಮನುಷ್ಯ ಮನುಷ್ಯರ ನಡುವೆ ಭಾವನೆಗಳು ಯಾವ ರೀತಿ ಮಧ್ಯಸ್ಥಿಕೆ ವಹಿಸ್ತವೆ ಅನ್ನುವಂಥದ್ದು ಸಂಬಂಧಗಳಿಗೆ ಇಲ್ಲಿ ನನಗೆ ಗಮನಕ್ಕೆ ಬಂತು. ಆಮೇಲೆ ಒಮ್ಮೆ ಬನ್ನಿ ನೀವು ವಿಧಾನಸೌಧಕ್ಕೆ, ಯಾವಾಗಲಾದ್ರೂ ಬಂದರೆ ನಮ್ಮ ಆಫೀಸ್ ಇದು ಅಂತೇಳಿ ಅವ್ರ ನಂಬರ್ ಎಲ್ಲ ಕಳಿಸಿದ್ರು, ಆ ಕೊಠಡಿ ಸಂಖ್ಯೆ. ನಾನೇನೋ ಒಂದು ಬೇರೆ ಕೆಲಸದ ಮೇಲೆ ವಿಧಾನಸೌಧಕ್ಕೆ ಹೋದಾಗ ನೆನಪಾಯ್ತು, ಹೋದೆ. ಅದು ಮೊದಲನೇ ಭೇಟಿ. ಅವತ್ತೊಮ್ಮೆ ಮಾತಾಡಿದ್ಮೇಲೆ ಮತ್ತೆ ನಾವು ಯಾವತ್ತೂ ಮಾತಾಡಿಲ್ಲ ಫೋನಲ್ಲಿ. ಆಮೇಲೆ ನಿಮ್ದು ಯಾವುದಾದ್ರೂ ಪದ್ಯ ಇದ್ರೆ, ಹಾಡಿನ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳಿದ್ರು, ಅದನ್ನು ಕಳಿಸಿದ್ದೆ. ಅದಕ್ಕೆ ಬರೀ ಮೆಸೇಜಲ್ಲಿ ನಡೆದಿತ್ತು. ಆಫೀಸ್ಗೆ ಹೋದಾಗ ತುಂಬ ಆತ್ಮೀಯವಾಗಿ ಮಾತಾಡಿಸಿ ಕಾಫಿ ತರಿಸಿ, ಮತ್ತೆ ಅವರು ಒಬ್ಬರು ಪಿ ಎಸ್ ಅವರು, ಒಬ್ಬರು ಏನು ರಾಜಕಾರಣಿ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿಸಿದ್ರು. ಅವ್ರ ಹೆಸರು ಈಗ ಬೇಡ ಅನ್ಸುತ್ತೆ ಇಲ್ಲಿ ಹೇಳೋದು. ಅವರು ತುಂಬ ಪ್ರೀತಿಯಿಂದ ಎಲ್ಲ ಮಾತಾಡಿಸಿದ್ರು. ಅದಾದಮೇಲೆ ನಾನು ಹೊರಟೆ. ಆ ವ್ಯಕ್ತಿ ಈಗಲೂ ನನ್ನ ಜೊತೆ ಅವರು ಸಂಪರ್ಕದಲ್ಲಿ, ಅಂದರೆ ಮೆಸೇಜ್ ಮಾಡ್ತಾ ಇರ್ತಾರೆ ಅಥವಾ ನಾವು ಮಾಡ್ತೀವಿ. ಅದಕ್ಕೆ ಕಾರಣ ಇಲ್ಲಿ ಆಕಾಶವಾಣಿ ಮೂಲಕ ಅವ್ರು ಪರಿಚಯ ಇದ್ರು, ದೇಸಾಯಿ ಸರ್. ಸೊ ಈ ರೀತಿ ಇದೊಂದಾಗ್ಬೋದು. ಆಮೇಲೆ ಇನ್ನೊಮ್ಮೆ ನನಗೆ ಕಾರವಾರದಿಂದ ಗೋವಾಗೆ ಹೋಗ್ತಾ ಇದೆ. ನಾನು ಸಾಮಾನ್ಯವಾಗಿ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬಂದಾಗ ಪುಸ್ತಕ ಇಟ್ಕೊಂಡಿರ್ತೀನಿ, ಒಂದೆರಡು ಬ್ಯಾಗಲ್ಲಿ. ಒಂದು ಪುಸ್ತಕ ಹಿಂಗೆ ಏನು ಪೇಜ್ ಯಾವುದೋ ಪುಟ ಹಿಂಗೆ ಓದ್ತಾ ಇದ್ದೆ ನಾನು. ಆಗ ಯಾರೋ ಅಲ್ಲಿಂದ, ಅವರು ಸುಮಾರು ಒಂದು 60-65 ವಯಸ್ಸು, ಅವ್ರಿಗೆ ಮಾತಾಡಿಸಿದ್ರು. ಅದೊಂದು ಚೆನ್ನಾಗಿರುತ್ತೆ, ಕಾರವಾರ ಕನ್ನಡ, ಉತ್ತರ ಕನ್ನಡ ಜಿಲ್ಲೆದು. ಹೀಗೀಗೆ ನೀವು ಹೃದಯ ಶಿವ ಅವರಲ್ವ? ಹೌದು ಸರ್ ಅಂದೆ. ಮತ್ತೆ ಅವ್ರು ನಿಂತಿದ್ರು ಆ್ಯಕ್ಚುಲಿ. ಅವಾಗ ನಾನು ಎದ್ದೆ, ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಕೂತ್ಕೊಳ್ತೀರಾ ಅಂದ್ರೆ, ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಅಲ್ಲಿ ಕಾಣ್ಕೊಂಡಲ್ಲಿ ಇಳಿಬೇಕು ಅಂದ್ರು. ಅವರು ಕಾರವಾರದಿಂದ ಮಡ್ಗಾಂವ್ ಹೋಗುವಂಥ ಬಸ್ ಅದು, ಕಾಣ್ಕೊಂಡು ಇಳಿಬೇಕು. ನಮ್ಮದಲ್ಲಿ ಏನೋ ಒಂದು, ಅವರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ, ಅವ್ರದ್ದೇನೋ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ನಾನು ಇಂಟರ್ವ್ಯೂ ಕೇಳಿದ್ದಾರೆ ಅವರು, ಹೀಗೆ ನಿಮ್ಮ ಸಂದರ್ಶನ ಕೇಳಿದೆ ನಾನು. ಅಲ್ಲ, ನಮಗೆ ಯಾವ ಹಾಡು ಯಾರು ಬರೆದಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ.
1: ಕರೆಕ್ಟ್.
0: ಈಗ ಟಿವಿಯಲ್ಲಿ ಹಾಡು ಬರುತ್ತೆ, ಹಾಡು ಕೇಳಿ ನೋಡ್ತೀವಿ, ಅದು ಇಷ್ಟ ಆಗ್ಬೋದು ಅಥವಾ ನಮ್ಮ ನಮ್ಮ ಅಭಿರುಚಿ ಮೇಲೆ ಹೋಗ್ತವೆ ಹಾಡುಗಳು. ಇನ್ನು ಕೆಲವು ರೇಡಿಯೋ ಸ್ಟೇಷನ್ಗಳಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾರೆ, ಬರೆದವ್ರ ಹೆಸರು ಹೇಳೋದೇ ಇಲ್ಲ, ಹಾಡಿರೋವ್ರ ಹೆಸರು ಏನು ಹೇಳಬೇಕಾಗಿರಲ್ಲ, ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಕಾಶವಾಣಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಂದರ್ಶನದ ಜೊತೆ ಜೊತೆಗೆ ನೀವು ಬರೆದಂಥ ಹಾಡುಗಳ ಬಗ್ಗೆ ಅವರು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಓ ಈ ಹಾಡೆಲ್ಲ ಕೇಳಿದ್ವಲ್ಲ, ಇದು ಇವರೇ ಬರ್ತದ ಅಂತೇಳಿ ನಮಗೆ ಒಂದು ಖುಷಿಯಾಯಿತು. ಮತ್ತು ನಿಮ್ಮ ಬಗ್ಗೆನೂ ಒಂದಿಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಸೊ ಈ ರೀತಿ ಅನುಭವ ಕೂಡ ಆಗಿದೆ, ಅದಕ್ಕೂ ಆಕಾಶವಾಣಿ ಕಾರಣ ಆಗುತ್ತೆ. ಇಲ್ಲಿ
1: ಎಷ್ಟೊಂದು ನೆನಪುಗಳನ್ನು ಹಂಚಿಕೊಂಡ್ರಿ ಹೃದಯ ಶಿವ ಅವರೇ. ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೇಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ, ಮನಸಾರೆ ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಒಂದಿಷ್ಟು ನೆನಪುಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ, ತಮಗೂ ಆಕಾಶವಾಣಿ ಬಳಗಕ್ಕೂ ಆಕಾಶವಾಣಿ ಕೇಳುಗರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು.
1: ಕವಿ, ಗೀತ ರಚನಾಕಾರ, ಲೇಖಕ, ನಿರ್ದೇಶಕ ಹೃದಯ ಶಿವ ಅವರ ಆಕಾಶವಾಣಿ ಒಡನಾಟದ ಒಂದು ಮೆಲುಕನ್ನ ನಾವು ಕೇಳಿದೆವು.

0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಹೆಜ್ಜೆ ಹೆಜ್ಜೆ ಸಾಲು ದೀಪಧರಿ ಬೆಳಕಿನಂಗಳ
0: ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಾಕ್ಷಿಯಂ ಲಯವಡಿಸುವುದೇನು ಶಿವ ಯೋಗಲೀಲೆ. ನಯನಯುಗದಿಂ ಜಗವ ಪರೆದು ನಿಟಿಲಾಕ್ಷಿಯಂ ಲಯವಡಿಸುವುದೇನು ಶಿವ ಯೋಗಲೀಲೆ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ.

ಈ ಪದ್ಯದಲ್ಲಿ ಶಿವನ ಒಂದು ಸ್ವರೂಪವನ್ನ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿರೂಪಿಸುವುದನ್ನ ನಾವು ಗುರುತಿಸಬಹುದು. ಎರಡು ಕಣ್ಣುಗಳಿಂದ ಜಗತ್ತನ್ನ ಪರೆಯುವನು ಶಿವ. ಆದರೆ ಅವನಿಗೆ ಮೂರನೇ ಕಣ್ಣು ಇದೆ, ನಿಟಿಲಾಕ್ಷಿ ಅಂತಂದ್ರೆ ಹಣೆಯ ಕಣ್ಣು. ಹಣೆಯ ಕಣ್ಣು ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಅಗ್ನಿಯದು. ಆ ಅಗ್ನಿಯ ಕಣ್ಣಿನಿಂದ ಏನ್ ಮಾಡ್ತಾನೆ ಅಂತಂದ್ರೂ ಅವನು ಲಯ ಒಡಿಸುವುದು ಅಂತಂದ್ರೆ ನಾಶ ಮಾಡ್ತಾನೆ. ಎರಡು ಕಣ್ಣಿನಿಂದ ಜಗತ್ತನ್ನ ಪೊರಿತಾನೆ, ಆದರೆ ಮೂರನೇ ಕಣ್ಣಿನಿಂದ ಜಗತ್ತನ್ನ ಲಯ ಮಾಡ್ತಾನೆ, ನಾಶ ಮಾಡ್ತಾನೆ. ಸೊ ಪೊರೆಯೋದು ಎರಡು ಕಣ್ಣಿನಿಂದ, ನಾಶ ಮಾಡೋದು ಮೂರನೇ ಕಣ್ಣಿಂದ. ಇದೇನು ಶಿವಯೋಗ ಲೀಲೆ? ಶಿವಯೋಗ ಅಂತಂದ್ರೆ ಆ ಶಿವ ಎನ್ನುವ ಸಂಯೋಗ, ಶಿವ ಎನ್ನುವುದರ ಅರ್ಥ, ಅದರ ನಾಟ್ಯ ಲೀಲೆ ಇದೆಯೇ ಅನ್ನುವ ಪ್ರಶ್ನೆಯನ್ನ ಕವಿ ಕೇಳ್ತಾ ಇದ್ದಾರೆ. ಅದು ಅವರಿಗೇ ಪ್ರಶ್ನೆ ಆಗಿದ್ದಿರಬಹುದು, ಆದರೆ ಮುಂದಿನ ಎರಡು ಸಾಲುಗಳಲ್ಲಿ ಅದಕ್ಕೊಂದು ಅರ್ಥವನ್ನ ವ್ಯಾಖ್ಯಾನ ಮಾಡ್ತಿರುವ ಹಾಗೆ ಈ ಪದ್ಯದಲ್ಲಿ ಕಾಣಿಸ್ತದೆ. ಮದನನ್ನ ಸುಟ್ಟು ಶಿವ ಮನ್ಮಥನನ್ನ ಸುಟ್ಟ, ಕಾಮಾರಿಯಾದ ಮದನನ್ನ ಜಯಿಸಿದ ಮೇಲೆ ತನ್ನ ದೇಹದ ಭಾಗವಾಗಿ ಉಮೆಯನ್ನ ಹೊಂದಿಸಿಕೊಂಡವನು. ಶಿವನನ್ನ ನಾವು ಅರ್ಧನಾರೀಶ್ವರ ಅಂತ ಕರಿತೀವಿ. ಅರ್ಧನಾರೀಶ್ವರ ಅಂತ ಹೇಳುವಾಗ ಒಂದು ಭಾಗ ಗಂಡು, ಇನ್ನೊಂದು ಭಾಗ ಹೆಣ್ಣು, ಎರಡರ ಎರಡು ತತ್ವಗಳ ಸಮ್ಮಿಲನ ಅಂತ ಶಿವನನ್ನ ಕರಿತೀವಿ ನಾವು. ಸೊ ಯಾವಾಗ ಸಾಧ್ಯವಾಯ್ತು ಇವನಿಗೆ ಅಂತಂದ್ರೆ ಮನ್ಮಥನನ್ನ ಸುಟ್ಟ ಮೇಲೆ, ಮನ್ಮಥನನ್ನ ಭಸ್ಮ ಮಾಡಿದ ಮೇಲೆ ಏನ್ ಮಾಡ್ತಾನೆ ಅವನು, ಉಮಿಯನ್ನ ತನ್ನ ಶರೀರದ ಭಾಗವನ್ನಾಗಿ ಮಾಡಿಕೊಂಡ ಅಂತ. ಅಂದ್ರೆ ನಿಜವಾದ ಬದುಕು ಅಂತಂದ್ರೆ ಈ ರೀತಿ ಮನ್ಮಥನನ್ನ ಜಯಿಸುವುದೇ ಅನ್ನೋದು ಡಿ ವಿ ಜಿಯವರ ಪ್ರಶ್ನೆಯೂ ಹೌದು, ಮತ್ತು ಹಾಗೆ ಇರಬಹುದು ಅನ್ನುವ ಒಂದು ಭಾವವೂ ಹೌದು ಅಂತ ಕಾಣಿಸ್ತದೆ. ಅಂದ್ರೆ ರತಿ ಮನ್ಮಥ ಅನ್ನುವ ಕಾಮದ ಒಂದು ತತ್ವವನ್ನು ಜಯಿಸಿದ ಮೇಲೆ ತಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿಯ ಉಮೆಯನ್ನ, ರತಿಯನ್ನ ಮೀರಿ ಉಮೆಯನ್ನ ವ್ಯಕ್ತಿತ್ವದಲ್ಲಿ ಅನ್ವಯಿಸಿಕೊಳ್ಳೋದು ಅಥವಾ ಹೊಂದಿಸಿಕೊಳ್ಳದೆ ಶಿವಯೋಗಲೀಲಿಯೇ ಅನ್ನುವ ಒಂದು ಭಾವವನ್ನ ಇಲ್ಲಿ ಡಿ ವಿ ಜಿಯವರು ವ್ಯಕ್ತಪಡಿಸ್ತಿದ್ದಾರೆ ಅಂತ ಅನ್ನಿಸುತ್ತೆ.

ದಂಡಿಸಿರೆ ಗೌರಿಯಿಂ ಭಯವೇನು, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮೀರೆಮು ಹವನು ಸಂಸಾರದಿಂ ಭಯವೇನು, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ. ಮೀರೆಮು ಹವನು ಸಂಸಾರದಿಂ ಭಯವೇನು, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನ ಇಲ್ಲಿ ಡಿವಿಜಿಯವರು ಮುಂದುವರಿಸಿದ್ದಾರೆ. ಮಾರನಂ ದಂಡಿಸಿರೆ ಗೌರಿಯಂ ಭಯವೇನು, ಇದು ಪ್ರಶ್ನೆ ಕೂಡ ಹೌದು ಮತ್ತು ಇದು ಒಂದು ರೀತಿ ಉತ್ತರವೂ ಕೂಡ ಹೌದು ಅಂತ ನಾನು ಅನ್ಕೊಳ್ತೀನಿ. ಮನ್ಮಥನನ್ನ ದಂಡಿಸಿದ ಮೇಲೆ, ಮನ್ಮಥನನ್ನ ಸುಟ್ಟ ಮೇಲೆ, ಭಸ್ಮ ಪಡೆದ ಮೇಲೆ ನಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿ ಲೈಂಗಿಕ ತೃಷೆ ಅನ್ನೋದು ಹಾಗಿರೋದಿಲ್ಲ. ಹಾಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗೌರಿಯಂ ಭಯವೇನು, ಗೌರಿಯನ್ನ ತನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡು ಶಿವ ಕೇವಲ ಲೈಂಗಿಕ ತೃಷೆಯಿಂದ ಅವಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನ್ಮಥನ ಸುಟ್ಟಾಕ್ಬಿಡ್ತಾನೆ. ಈಗ ಗೌರಿಯ ಜೊತೆಗೆ ಭಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ, ಕೇವಲ ದೇಹದ ಬಯಕೆಯ ಮೂಲಕ ಹೆಣ್ಣನ್ನ ನೋಡುವಂತ ಒಂದು ತತ್ವವನ್ನ ಇಲ್ಲಿ ನಿರಾಕರಿಸಲಾಗಿದೆ. ಈ ಪದ್ಯದ ಮೂಲಕ ಡಿವಿಜಿಯವರು ಆ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಚಾರು ಸಹಕಾರಿಯವಳೆಂದು ಶಿವ ಒಲಿದನ್ ಅನ್ನೋ ಮಾತು ನೋಡಿ, ಚಾರು ಅಂತಂದ್ರೆ ಮನೋಹರ ಅಂತ, ಮನೋಹರದಿಂದ ಸಹಕಾರಿಯಾದವಳವಳು, ಆ ಕಾರಣಕ್ಕಾಗಿಯೇ ಶಿವ ಅವಳನ್ನ ಒಲಿತಾನೆ ಅನ್ನೋ ಮಾತು ಇಲ್ಲಿದೆ. ಅಂದ್ರೆ ಕೇವಲ ದೈಹಿಕವಾಗಿ ಸೌಂದರ್ಯ ಉಳ್ಳಂಥವಳು ಗೌರಿ ಅನ್ನೋದಲ್ಲ ಇಲ್ಲಿ, ಅವಳು ಅವನ ವ್ಯಕ್ತಿತ್ವದ ಭಾಗವಾಗಿ ಇದ್ದು ಇರುವಂತಹ ಮನ್ಮಥನನ್ನ ಗೆದ್ದಿರುವ ಸಂದರ್ಭದಲ್ಲಿ ಹೊಂದಿಕೆಯಾಗಿರುವಂತಹ ಗೌರಿ. ಆದ್ದರಿಂದ ಮೀರೆ ಮೋಹವನು, ಈ ಮಾತು ಬಹಳ ಮುಖ್ಯ ಇಲ್ಲಿ. ಮೋಹ ಅಂತಂದ್ರೆ ಹಿಂದಿನ ಪದ್ಯಗಳಲ್ಲಿ ಮತ್ತೆ ಡಿ ವಿ ಜಿ ಅವರು ಅದನ್ನ ಕೇವಲ ಶರೀರದ ವ್ಯಸನ ಅನ್ನೋ ಭಾವದಲ್ಲಿ ಅದನ್ನ ಅರ್ಥೈಸ್ತಾ ಇದ್ದಾರೆ. ಹಾಗಾಗಿ ಆ ಮೋಹವನ್ನ ಮೀರ್ತಾ ಇದ್ದಾರೆ, ಮೀರಿ ಪ್ರೇಮವನ್ನ ಬಹಳ ಮುಖ್ಯವೆಂದು ಭಾವಿಸುವಂತಹ ಇಂತಹ ಸಂಬಂಧ ಏನಿದೆ ಗುರಿ ಮತ್ತು ಶಿವನ ಸಂಬಂಧವನ್ನ ಇಲ್ಲಿ, ಸಂಸಾರವೂ ಕೂಡ ಆ ರೀತಿಯ ಸಂಬಂಧದ ಮೂಲಕ ಅದು ಊರ್ಜಿತವಾದ್ರೆ ಬಹಳ ಮುಖ್ಯ. ಅದು ದಾರಿ ಕೆಳೆಯದು, ಅದು ಕೆಳೆ ಅಂತಂದ್ರೆ ಇಲ್ಲಿ ಸ್ನೇಹಿತ ಅನ್ನೋ ಅರ್ಥ. ಅಂತಹ ದಾರಿ, ಅಂತಹ ಬದುಕಿನ ದಾರಿ ಸ್ನೇಹಿತನ ದಾರಿ, ಅದು ಒಳ್ಳೆ ದಾರಿ ಅನ್ನೋ ಮಾತನ್ನ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ಆಕಾಶವಾಣಿ ಕಾರವಾರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಆಕಾಶವಾಣಿ ಕಾರವಾರ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ಕಾರವಾರ. ವಚನ ವೈಭವ, ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ.
1: ವಚನ ವೈಭವದಲ್ಲಿ ಕೇಳಿ ಉರಿಲಿಂಗ ಪೆದ್ದಿ ಅವರ ವಚನ, ಹಾಡಿದ್ದಾರೆ ಎಚ್ ಎನ್ ಮೀರಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ವಚನಕಾರರು ಗುರುಪುರದ ಮಲ್ಲಯ್ಯ ಹಾಡಿದ್ದಾರೆ. ಆನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಚನಕಾರರು ಚನ್ನಬಸವಣ್ಣ, ಹಾಡಿದ್ದಾರೆ ಕಲಾವತಿ ಅವಧೂತ್.
4: ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಅಷ್ಟವಿಧಾರ್ಚನೆ ಷೋಡಶೋಪಚಾರ ಹುಸಿ ಕಾಣಿರೆ. ರಚನೆ ಘಟ್ಟಿವಾಳಯ್ಯ. ರಾಗ ವಾಚಸ್ಪತಿ. ಮಿಶ್ರ ಛಾಪುತಾಳ. ಹಾಡಿರುವ ಕಲಾವಿದರು ವಿದೂಷಿ ಹರಿಣಿ ಮತ್ತು ವಿದೂಷಿ ಶಾರದಾ. ಸಂಗೀತ ನಿರ್ದೇಶನ ವಿದ್ವಾನ್ ಟಿ ಎಸ್ ಕೃಷ್ಣಮೂರ್ತಿ.

ಇದುವರೆಗೆ ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ ವಚನ ವೈಭವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಕಾರವಾರ ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿ ಮಲಯ ಮಾರುತ ಚಿತ್ರದ ಗೀತೆ. ಗೀತರಚನೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ರಥಸಪ್ತಮಿ ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಜಯಚಂದ್ರನ್ ಹಾಗೂ ಎಸ್ಪಿ ಶೈಲಜಾ ಅವರ ಧ್ವನಿಯಲ್ಲಿ ಕೇಳಿ ರಂಗನಾಯಕಿ ಚಿತ್ರದ ಗೀತೆ. ಗೀತರಚನೆ ವಿಜಯ್ ನರಸಿಂಹ, ಸಂಗೀತ ಎಂ ರಂಗರಾವ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವುಗಳ ಸ್ವರದಲ್ಲಿ ಕೇಳಿ ಸಿಬಿಐ ಶಂಕರ್ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿ ಕೆಂಪು ಗುಲಾಬಿ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ

0: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
1: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
4: ಆರ್ಬಿಐ ಹೇಳುತ್ತೆ?
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಲಘು ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಹಾಡಿದ್ದಾರೆ ಸೋನು ನಿಗಮ್.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.
2: ಓ ಪ್ರಿಯ, ಜಬ್ ಜಬ್ ತು ಮೇರೆ ಸಾಮನೆ ಆತಿ ಹೈ, ಮೇರೆ ದಿಲ್ ಮೇ ಏಕ್ ಅಜೀಬ್ ಸಿ ಹಲ್ಚಗಿ ಹೈ, ಮೇ ತೇರಾ ಚೆಹರಾ ತಲಾಶ್ ಕರ್ತಾ ಹೂಂ, ಯೇ ಮುಝೆ ಕ್ಯಾ ಹೋ ಗಯಾ ಹೈ, ಕ್ಯಾ ಕಹೂಂ, ಬಸ್

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹಿಂದಿ ಗೀತೆಗಳನ್ನ ಕೇಳಿದಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆಕಾಶವಾಣಿ ಕಾರವಾರ, ಈಗ ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ವಿದ್ಯಾಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಲತಾಂಗಿ ಬಿನ್ನಾನ

ಕವಿತೆಯೇಕೆ ಚೂಪು ಕಣ್ಣಿಲ್ಲದರೆ ಕೇಳುವುದೇಕೆ ರೂಪು ಯೌವನ ಕಲೆಯ ದುಡಿಮೆಗಳೇ

0: ಧೂಮಕೇತು ಚಿತ್ರಕ್ಕೆಂದು ಆರ್ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಅಡ್ಡದಾರಿ ಚಿತ್ರಕ್ಕೆಂದು ಎಲ್ಲರೇಶ್ವರಿಯವರು ಹಾಡಿದ ಗೀತೆ ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ ಇತ್ತು. ಗೀತೆಯನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು.

ಅಯ್ಯಯ್ಯಯ್ಯಯ್ಯೋ ಇವನು ಒಬ್ಬ ಕುಚೇಲ, ಸೆತ್ತಾಮಾಂತ ಏನು ಇಲ್ಲದ ಒಣಗಿದ ಚರ್ಮದ ಚೀಲ, ಕುಡಿಸೋ ಇವನಿಗೆ ಭರ್ಜರಿಯಾದ ಬಾದಾಮಿ ಹಾಲ, ಕೂಡಲೇ ಬರಲಿ ಮೈಕೈ ತುಂಬಿ ಭೀಮನ ಬಾಹುಬಲ.

0: ಬರಲಿ ಒಗ್ಗಟ್ಟಿರಲಿ ವೈರಿ ಮೇಲೆ ಗುರಿಯಿದಲಿ. ಎಡಗಾಲ್ ಜಾಟ್ ಎಡ ಎಡ ಎಡ, ಬಲಗಾಲ್ ಜಾಟ್ ಬಲ ಬಲ ಬಲ, ಎಡಲ ಎಡ ಬಲ, ಎರಡು ಕಾಲು ಒಟ್ಟಿಗೆ ಜಾಟು. ಯುದ್ಧ ಯುದ್ಧ.
1: ವೀರ ಸಂಕಲ್ಪ ಚಿತ್ರದ ಗೀತೆ ಕೇಳಿದಿರಿ, ಕೃಷ್ಣನ್ ಎಸ್ ಸಿ ಅವರ ಧ್ವನಿಯಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ.
2: ಧಣಕು ಧಣಕು ತಕ ಧಣಕು ಧಣಕು ತಕ ಧಣಕು ಧಣಕು ತಕ ತಾತಯ್ಯ, ಝಣಕು ಝಣಕು ತಕ ಝಣಕು ಝಣಕು ತಕ ಝಣಕು ಝಣಕು ತಕ ತಾತಯ್ಯ.

ಬಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಆರ್ ಸುದರ್ಶನಂ ಅವರ ರಾಗ ಸಂಯೋಜನೆಯಲ್ಲಿ ಅರುಣೋದಯ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

0: ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರೌಡಿ ರಂಗಣ್ಣ ಚಿತ್ರದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ಸತ್ಯಂ ಅವರದು.
1: ಭಗವಂತ ಕೈಕೊಟ್ಟ

0: ಭಗವಂತ ಕಾಲ್ಕೊಟ್ಟ ಯಾಕೆ ಭಗವಂತ ಕಾಲ್ಕೊಟ್ಟ ನಡೆಯೋಕಂತ ಅದನ್ಯಾಕೆ ಎತ್ತುವೆ
1: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರು ಬರೆದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಮಣ್ಣಿನ ಮಗ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಆತ್ಮೀಯರೇ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೆಲವು ವಿಶಿಷ್ಟ ವಿಭಿನ್ನ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ
0: ನಿಜವನ್ನೇ ಹೇಳುವೆ ನಾನು, ಸತ್ಯವನ್ನು ನುಡಿವ

ಒದ್ದೆ ಬಿಡುವರು ದೊಡ್ಡವರು, ಸಣ್ಣ ಮಾತಿಗೆ ಗುದ್ದಾಡುತ್ತಾ ಅವರೇ ಗದ್ದಲ ಮಾಡುವರು. ಕತ್ತೆಯಂತೆ ಒದ್ದಾಡುವ ಜನರ ದೇವರೇ ಕರುಣಿಸಿ ರಕ್ಷಿಸಬೇಕು.

0: ಸತ್ಯವ ನುಡಿವ ಕನ್ನಡ.
1: ಬಾಳಬಂಧನ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ವಿಜಯ ನರಸಿಂಹ ಅವರ ರಚನೆ ಕೇಳಿದಿರಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ನಿಜವನ್ನೇ ಹೇಳುವೆ ನಾನು ಸತ್ಯವ ನುಡಿವ ಕನ್ನಡದವನು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 ಯುಜಿಸಿಇಟಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಲಿದ್ದು, 2 ಗಂಟೆಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ತಿಳಿಸಿದೆ.

ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ದಿನಾಂಕ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಮಂಡಳಿ ತಿಳಿಸಿದೆ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷ ಬರಾಕ್ ನಿನ್ನೆ ವಿಶ್ವ

ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಗಳಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿತು ಎಂದು ಹೇಳಿದ್ದಾರೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ಸುದ್ದಿ ಮುಖ್ಯಾಂಶಗಳು 1:30.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬುವ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
3: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
4: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
2: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:04:55 ಸಮಯ ಆಗಿದೆ. ಶನಿವಾರದ ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಚಂದದ ಹಾಡುಗಳನ್ನು ಆರಿಸಿ ನಿಮಗಾಗಿ ಪ್ರಸಾರ ಮಾಡಲಾಗ್ತಾ ಇದೆ. ಕಾರ್ಯಕ್ರಮದ ಮೊದಲಲ್ಲಿ ಬರ್ತಾ ಇದೆ ಸಿದ್ಲಿಂಗು ಚಿತ್ರದ ಗೀತೆ. ಅರಸುವಂತಾರಿಯವರ ಸಾಹಿತ್ಯ, ಅನುಪ್ ಸೀಲಿನ್ ಅವರ ಸಂಗೀತ, ಅನುರಾಧ ಭಟ್ ಹಾಡಿದ್ದಾರೆ.

ಯಾರೇ ಕೂಗಾಡಲಿ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ. ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ನಿಂತು ನೋಡಲೇನು ಈ ಹಾಡು ಚೇತನ್ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರದ್ದೇ ಸಂಗೀತವಿತ್ತು. ಶಿಕಾರಿ ಚಿತ್ರದ ಗೀತೆಯಾಗಿತ್ತು.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಬುದ್ಧಿ
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇನ್ನು ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಏನು ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು
1: ಜೀವನವೆಲ್ಲವೂ ನಾ ಹಾಡುವೆ ಹಾಡಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರ ರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೌತ ವಿಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ

ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆ ಇಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ

0: ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ, ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತ ಈ ಗೊರ್ಲೆ ತಗೊಂಡ್ರೆ, ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್, ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಹಾನಿ ಆಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿ ಆಗದೆ ಇರಲಿ, ಕೀಟ ಪೀಡೆಗಳ ಸಹಪತಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ಸಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05. ವನಿತಾ ವಿಹಾರ
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ. ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂ.

ಎತ್ತ ಸುತ್ತಿದರೂ ಪಾತಾಳಕ್ಕೆ ಇಳಿದರೂ ನಿಲ್ಲಬೇಕಾದದ್ದು ಇಲ್ಲೇ ಇದೇ ಮಹಾಮನೆಯಲ್ಲೇ. ಆ ಮನೆಯೇ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ ಪ್ರಕೃತಿ.

ಯಾವತ್ ಭೂಮಂಡಲಂ ದತ್ತೇ ಸಮೃಗವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

0: ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ ಅಂಶಗಳು ಇರುತ್ತವೆ, ಗಾಳಿ, ನೀರು, ಬೆಳಕು ಹೀಗೆ. ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ, ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕಾರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ, ತಟ್ಟಿ, ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.
1: ಬನ್ನಿ

ಅದು ಅಲ್ಲಿ ಭೂಯುದ್ಧಗಲಕ್ಕೂ ಸಮಾನಾಂತರವಾಗಿ ಹಬ್ಬಿ ನಿಂತ ಮುಗಿಲು. ಆ ಕಾರಿರುಳ ಕತ್ತಲ ಸೀಳಿ ಏರೇರಿ ಬರುವ ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆಸರೆಯ ಹಂಗಿಲ್ಲದೆ ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ಮೆನ್ನುವ ಸುವಾಸನೆಯೆಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಲೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆಹನಿಯು ಶೃಂಗಾರಗೊಂಡಿಹುದು, ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು. ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರಗಿಡಗಳು, ಯಾವ ದೇವರಿಗೆ ಅರ್ಪಿಸಲು? ಹೂವ ಪೋಣಿಸಿ ಹಾಗೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು? ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ.

ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ. ಅದು ಗಿರಿಯೂ ಬಾಗುತ್ತಿದೆ, ಮಳೆ ಸುರಿಸಿದ ನಿಸರ್ಗ ದೇವಿಗೆ ಮಣಿಯೇ, ಹೂವರಳೋ ಸುದ್ದಿಗಾಗಿ ಕಾದಿರುವ ದುಂಬಿಗಳು.

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಾಲೆಗಳು ಚಲ್ಲಾಪಿಲ್ಲಿ, ಕುಲಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಬಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿ ನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಳ್ಳೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ಮೊದಲಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡೆಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮೊಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾನಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವು ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿದ್ದು ಇನ್ನಷ್ಟು ಅಳಿವಿನ ಅಂಚಿನಲ್ಲಿರುವುದು ನಮ್ಮ ದುರ್ದೈವ.

ವನ್ಯ ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆಯನ್ನು

ಕಾರ್ಖಾನೆಗಳು ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆಗಳು ಬೆಳೆವ ಮಣ್ಣು ಕುಡಿಯುವ ನೀರು ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನು ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿ ಬುದ್ಧಿವಂತನೆಂಬ ಹಣವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ ಕೋಟೆ ಕಟ್ಟಿಕೊಳ್ಳುವ ಹವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನ ನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ, ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನ ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ನಂತ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ಅಪಾಯಕಾರಿ ಆವಿಷ್ಕಾರಗಳಿಂದ ಬದಲಾದ ಪರಿಸರವನ್ನೊಮ್ಮೆ ಕಣ್ಮುಂದೆ ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲವುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮ ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಇಷ್ಟಾದರೂ ಕೂಡ ನಿಷ್ಠೆ ಬಿಡದೆ ಹೆತ್ತವುಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದುಟ್ಟಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ, ಸುತ್ತುವ ಸೂರ್ಯಂಗು, ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗು, ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಸ್ವಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ ಯಾರು ಹೊಣೆ? ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ? ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ, ಮುರುಕಾಗದ, ಅಖಂಡ ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು. ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಮರಳ ಪಡೆಯುತ್ತೇವಾದರೆ ಅದೇ ಪ್ರಕೃತಿಗೆ ಮರಳಿ ಕೊಡಲೇಬೇಕಾಗಿದ್ದು ನಿಜವಾದ ಮಾನವ ಧರ್ಮ. ಇದನ್ನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ, ಸವೆದು ಹೋದ, ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕೆನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್. ಜೀವನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು ಮಾನವ ತನ್ನೊಳಗಿನ ಒಳಾಂತರಂಗವ ಮಥಿಸಿ ಐಷಾರಾಮದ ಕಲ್ಪನೆ, ಕೊಳ್ಳುಬಾಕುತನ, ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಲಿಂಗುವ ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು, ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ, ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

0: ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಕೇಳಿದಿರಿ. ಸಮಯ ಆಗಿದೆ 12:49 ಸೆಕೆಂಡ್ಗಳು. ಈಗ ಕೆಲವು ಪ್ರಕಟಣೆಗಳು.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
5: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

0: ತೂಗಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ನು ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಸಮಯ 12:34:55 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಹೊರೆಯಿಂದ ಪರಿಹಾರದತ್ತ, ಎಲ್ಲೆಲ್ಲೂ ಸುರಕ್ಷಿತ ಆಹಾರ. ಆಹಾರಜನ್ಯ ಆರೋಗ್ಯ ಸಮಸ್ಯೆಗಳು ಕಣ್ಗಾವಲಿಗೆ ಒತ್ತು ಮತ್ತು ಅವುಗಳ ನಿಯಂತ್ರಣ ಈ ವಿಷಯದ ಸಾರಾಂಶವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತೆ ಅದನ್ನ ಪತ್ತೆ ಹಚ್ಚುವಂತ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
6: ನಮಸ್ಕಾರ.
5: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
6: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
5: ಹೌದು.
6: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ Article 21 ಒಂದು ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತಹ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ ವಾಸನೆಯಲ್ಲಿ ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ, ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ಬೋದು ಸರ್.
5: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ. ಈ

0: ಸರ್ಕಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
1: ಸರಿ, ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲಾಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 2017 ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರ್ಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು ಹಾಲಾಗಿರಬಹುದು 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬೋದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬೋದು, ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬೋದು ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡುವಂತ ಹಂತದಲ್ಲಾಗಿರ್ಬೋದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
0: ಇನ್ನ ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ?
1: ಹಾ ಸರ್, ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
0: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
1: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ.
0: ಹೌದು,
1: ಇಲಿಯ ಒಂದು ಕೂದಲಾಗಿರಬಹುದು, ಅದರ ಮೂತ್ರ ಆಗಿರಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆ ಆಗುತ್ತೆ.
0: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
1: ಹೌದು ಸರ್, ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳಬೇಕು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಕಾಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನ್ ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು. ಈ ಐರನ್ ಅಥವಾ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರಿಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ತುಂಬಾ ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ಗಳನ್ನ ನಾವು ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು.

0: ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂತ. ನಾವು ಬಳಸುವಂತಹ ನೀರು ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತಹ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು ಮತ್ತೆ ಅರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ ಆಗಿರಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಆ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ
0: ಸರ್? ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್, ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತೆ ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ. ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಪೋಷಕಾಂಶಗಳಾಗಿರ್ಬೋದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬೋದು ತರಕಾರಿಗಳವು ಕಳೆತು ಹೋಗುತ್ತೆ. ಆ ಕೊಳೆತು ಹೋಗುವ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ಅದಕ್ಕೆ ಹೊರ ರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ
0: ಸರ್? ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋತಾರೆ. ಸೊ ಆ ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ್ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ್ಮೇಲೆ ಸಕ್ಕರೆ. ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ ಎಷ್ಟು ಇಡಬಹುದು ಅಂದ್ರೆ 2-3 ತಾಸು ಕಾಯಿಸಿಟ್ರೆ ಒಂದ 5 ತಾಸುವರೆಗೆ ಇಡಬಹುದು. ಕಾಯಿಸದೆ ಇಟ್ಟಾಗ ಏನಬಹುದು, 2-3 ತಾಸುವರೆಗೆ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು, ನಾವೇನು ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಸೊ ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ನಾವು ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆಬೇಳೆ. ಕಡಲೆಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆ ಬೇಳೆ ತರನೇ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು,

0: ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನು ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿನೀರು ಅದನ್ನ ಹಾಕುತ್ತಾರೆ. ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು. ಇದು ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ ಸರ್. ಅದೇ ರೀತಿಯ ಸಾಂಬಾರು ಪದಾರ್ಥಗಳಿಗೆ, ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲಾ ಉತ್ಪನ್ನಗಳಾಗಿರ್ಬಹುದು, ಅಲ್ಲಿ ಮೆಟಾನಿಲ್ ಎಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಸೊ ಈ ಮೆಟಾನಿಲ್ ಎಲ್ಲೋ ಕಲರ್ ನ ಅಕ್ಕಿ ಹಿಟ್ಟು ಆಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಬಳಸಿ ಕೃತಕವಾಗಿ ಈ ಒಂದು ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನು ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಒಂದು ಕ್ವಾಲಿಟಿ ಏನು, ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್ ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವ ಅಡಿಗೆ ಎಣ್ಣೆನ ಮತ್ತೊಂದು ದಿನಕ್ಕೆ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಸಕ್ಕರೆನೂ ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ. ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರ್ಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತಾನು ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರಿಗೆ ರೂಪುಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳಿನ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರು ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ್ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಕೈಗೆಟುಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥೆಡ್ ಅಂತ ಹೇಳಿದವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥೆಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
0: ಹೌದು ಹೌದು. ಈ ಒಂದು ಶಿಲೀಂಧ್ರವನ್ನು ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿ ಇಡಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ
1: ಸ್ವಲ್ಪ
0: ಹೊತ್ತಿನಂತ. ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದ್ ಇಲ್ಲಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕನ್ನು ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ, ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ, ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ. ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನ ಚಿಕೋರಿ ಬೀಜ ಏನಾದ್ರೂ ಇದ್ರೆ ಅದರ ಮೇಲೆ ಕಾಫಿ ಪೌಡರ್ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಮ್ ಎಣ್ಣೆ ತಗೊಂಡ್ರೆ 10 ಗ್ರಾಮ್ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಯಿಲ್ ಆಗಿರ್ಬಹುದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆ ಆಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ. ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈಥರ್ ಅಂಶವನ್ನ ಹಾಕಿ ಐ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ಬೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ. ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ

0: ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದರೂ ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದರೂ ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದ್ದಾರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳು ಮೆಣಸು, ಕಾಳು ಮೆಣಸಿಗೆ ಪಪ್ಪಾಯದ ಬೀಜವನ್ನ ಬಳಸ್ತಾರೆ. ಸೊ ಈ ಒಂದು ಪಪ್ಪಾಯದ ಬೀಜ ಮತ್ತೆ ಈ ಕಾಳು ಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ ಯಾವುದೇ ರೀತಿ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಪಪ್ಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳು ಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪ್ಪಾಯದ ಬೀಜವನ್ನ ಮತ್ತೆ ಕಾಳು ಮೆಣಸಿನ ಬೀಜವನ್ನ ಬೇರ್ಪಡಿಸಬಹುದು.
1: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
0: ಸರಳ ವಿಧಾನಗಳು ಮನೆಯಲ್ಲೇ.
1: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ್ ಅವರೇ, ತಾವ ಇದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
1: ಓ ಪಂಕಜಣ,
5: ಜಗಣ, ಏನಿಷ್ಯಪ್ಪ,
1: ಈ ಮಳೆಗಾಲ ಶುರು ಆಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
5: ಅದೊಂದು ಇದ್ದೇ ಇದೆ
1: ಅಲ್ವಾ,
5: ಪ್ರತಿ ವರ್ಷ ಇದ್ದೇ ಇದೆ.
1: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
5: ಹೌದು.
1: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
5: ಓ, ಏನೋ ಯೋಜನೆ ತಂದಿದೆಯಾ, ನೀನು ಹೇಳ್ತಿದೆ ಈಗ.
1: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನ ಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
5: ಖಾಲಿ ನೀರಿರುತ್ತೆ,
1: ಖಾಲಿ ಇರುತ್ತಲ್ಲ ಅಲ್ಲಿ. ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನು ಕಾಯಿಸೋದಕ್ಕೆ ಈ ಸೋಲಾರು ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಲೂ ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನು ಹಾಕ್ಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂಥದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದ್ದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂಥ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟು ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ,
5: ಕೊಡ್ತೇವೆ.
1: ಇನ್ನೊಂದು ಏನು ಅಂದರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವ್ರು

ಮೂರು ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸಿಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸ್ಬೋದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್

0: ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆ ಇನ್ನೊಂದು ಕಡೆಗೆ ಅದನ್ನು ಹರಿಸಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂಥ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತು ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದ್ದಾವೆ. ಮತ್ತು ಈ 3 ಕಿಲೋವ್ಯಾಟ್ ವರೆಗೂ ಏನು ಈ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತು ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತು ಮೇಲುಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತು ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತು ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರ್ದು. ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತು ನಮ್ಮ ಮೊಬೈಲ್ ನಂಬರನ್ನು ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತು ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನು ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ್ಣ, ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗುತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, 2-way meter, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನ ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬಹುದು ಅಂತ ಅಂದ್ರೆ ಅದನ್ನ ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇನೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತೆ ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂಥ ಚೆಕ್, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದ್ರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ, ವಿದ್ಯುತ್ ಮಾರಾಟ ಅಂತ ಅಂದ್ರೆ ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ, ನಾವು ಬಳಸ್ಕೊಂಡು ಉಳಿದಿರುವಂತಹ ವಿದ್ಯುತ್ ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೇ ಇರುವಂತಹ ಒಂದು

0: ಶಕ್ತಿಯ ಮೂಲವನ್ನು ನೋಡು. ಅಂದ್ರೆ ಇದು ನವೀಕರಿಸಬಹುದಾದಂತಹ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸ್ಬೋದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ ಗಣ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನೆಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡಾ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ್ರ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದ

0: ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ದ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013ರಲ್ಲಿ ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮೆಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026 ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ

0: ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನಿನ್ನೆ ಭಾರತ ಎರಡನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದೆ. March 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.
1: ಸಮಯ ಆಗಿದೆ 1:20:06. ಇನ್ನೀಗ ಚಿತ್ರಗೀತೆಯನ್ನ ಕೇಳೋಣ. ಯುಗಾದಿ ಚಿತ್ರಕ್ಕಾಗಿ ಚಿತ್ರಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಕೆ ಕಲ್ಯಾಣ್ ಅವರ ಸಂಗೀತವಿದೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಚಿತ್ರ ಗೀತೆಗಳಲ್ಲಿ ಮುಂದಿನ ಗೀತೆ ಕೇಳಿ. ಮುಂಗಾರು ಮಳೆ ಚಿತ್ರದಕ್ಕಾಗಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಹೃದಯ ಶಿವ ಅವರ ಸಾಹಿತ್ಯ ಇದೆ, ಮನೋಮೂರ್ತಿ ಅವರ ಸಂಗೀತವಿದೆ.

0: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
2: ಸುಧನ್ವ ಕೃಷ್ಣನನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಈಗ ವಾಸ್ತವವಾಗಿ ಹೇಳೋದಾದ್ರೆ ನಿನ್ನ ಅಷ್ಟೂ ಪುಣ್ಯವನ್ನ ತಗೊಂಡವನು ನಾನೋ ಅರ್ಜುನನೋ,

ಈ ಕವಿ ಮಹಾ ಅದ್ವೈತಿ ಕವಿ, ಎಷ್ಟು ವಿಷ್ಣು ಭಕ್ತನೋ ಅಷ್ಟೇ ಶಿವಭಕ್ತ. ಅದಕ್ಕೋಸ್ಕರವಾಗಿ ಪರಮಾತ್ಮ ವಿಶ್ವೇಶ್ವರನ ಪೂಜೆಯನ್ನೆಲ್ಲ ಸ್ವಲ್ಪವೂ ಕೂಡ ಅಳುಕದೆ ಯಾರು ಎಡಗಾಲಿನಿಂದ ಒದಿತಾನೋ ಅವನಿಗೆ ಯಾವ ಒಂದು ದುಷ್ಟಲೋಕ ಬರುತ್ತೋ ಅಂಥ ಲೋಕ ನನಗೆ ಬರಲಿ, ಈ ಅರ್ಜುನನ ಬಾಣವನ್ನು ಕತ್ತರಿಸದೇ ಇದ್ರೆ ಅಂತ ಹೇಳಿಬಿಟ್ಟು ಅವನು ಪ್ರತಿಜ್ಞೆ ಮಾಡ್ತಾ ಧನುಸ್ಸನ್ನ ಬಲವಾಗಿ ಹಿಡಿದಿದ್ದಾನೆ. ಅದರಲ್ಲಿ ತ್ರೈಮೂರ್ತಿಗಳ ಶಕ್ತವು ಆವಾಹನೆಯಾಗಿದೆ, ರಾಮಾವತಾರದ ಪುಣ್ಯಶಕ್ತಿಯೂ ಕೂಡ ಆವಾಹನೆಯಾಗಿದೆ, ಧನುರ್ವೇದದ ಎಲ್ಲ ಮಂತ್ರಗಳು ಕೂಡ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂಥ ಮಹಾಶರವನ್ನ ಅರ್ಜುನ ಕಿವಿವರೆಗೆ ಎಳೆದು ಬಿಟ್ಟು ಬಿಟ್ಟಿದ್ದಾನೆ. ಇಡೀ ಸೈನ್ಯವೆಲ್ಲ ಬೆದರಿಕೊಂಡಿದೆ, ಆದರೆ ಸುಧನ್ವ ಮಾತ್ರ ಸ್ವಲ್ಪವೂ ಕೂಡ ಬೆದರದೆ ಧೈರ್ಯವಾಗಿ ಅವನು ಆ ಬಾಣವನ್ನು ಎದುರಿಸ್ತಾ ಇದ್ದಾನೆ.

ಆ ಬಾಣವನ್ನ ಸುಧನ್ವ ಕತ್ತರಿಸ್ತಾನೆ. ಕತ್ತರಿಸಿದ್ರೆ ಅರ್ಧ ಭಾಗ ಕತ್ತರಿಸಿ ಹೋಯ್ತು, ಇನ್ನು ಉಳಿದ ಅರ್ಧದಿಂದ ಅವನ ತಲೆಯನ್ನ ಹಾರಿಸ್ಬಿಡ್ತು ಆ ಬಾಣ. ಹಾಗೆ ತಲೆ ಹೋಗ್ತಾ ಇದ್ದಾಗಲೂ ಕೂಡ ಅಚ್ಯುತ, ಮುರಾರಿ, ಕೇಶವ, ರಾಮ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಲೇ ಆಕಾಶಕ್ಕೆ ಹಾರಿಬಿಟ್ಟಿದೆ, ನೇರವಾಗಿ ಕೃಷ್ಣನ ಕಾಲಿಗೆ ಬಿದ್ದು ಬಿಟ್ಟಿದೆ. ಹೀಗೆ ಸುಧನ್ವನ ಸಂಹಾರವಾದಾಗ ಯಾವ ರೀತಿ ಅರ್ಜುನನ ಸೈನ್ಯಕ್ಕೆ ಪರಿಣಾಮವಾಯಿತು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ.

ಸುಧನ್ವನ ಶಿರಸ್ಸು ಕೃಷ್ಣನ ಮುಂದೆ ಬಿತ್ತಲ್ಲ, ಕೃಷ್ಣ ಎರಡೂ ಕೈಗಳಿಂದ ಆ ತಲೆಯನ್ನು ಹಿಡ್ಕೊಂಡು ನೋಡ್ತಾ ಇದ್ದಾನಂತೆ. ಕೃಷ್ಣ ನೋಡ್ಬಿಟ್ಟು ಪೂರ್ಣ ಅನುಗ್ರಹವನ್ನು ಮಾಡಿದ್ದಾನೆ. ಪುನಃ ಆ ಶಿರವನ್ನ ಹಂಸಧ್ವಜನ ಕಡೆಗೆ ಕಳಿಸ್ತಾ

ಆ ತಲೆಯನ್ನ ಒಂದ್ಸಲ ನೋಡ್ಬಿಟ್ಟು ಕೃಷ್ಣನೇ ಆಗ್ರಹಣ ಮಾಡ್ದ. ಆಗ್ರಹಣ ಮಾಡ್ತಾ ಇದ್ದಾಗ ಸುಧನ್ವನ ಶರೀರ ತೇಜಸ್ಸು ಅದು ಕೃಷ್ಣನ ಶರೀರಕ್ಕೆ ಪ್ರವೇಶ ಮಾಡಿಬಿಟ್ಟಿದೆ. ಸುಧನ್ವನಿಗೆ ಭಗವದ ಸಾಯುಜ್ಯ ಪ್ರಾಪ್ತಿಯಾಗಿದೆ. ಈ ರೀತಿಯಾಗಿ ಸುಧನ್ವನ ತಲೆಯನ್ನು ಕಂಡುಬಿಟ್ಟು ಹಂಸಧ್ವಜ ಬಹಳ ದುಃಖದಿಂದ ಮಗನ ಆ ಒಂದು ಸಾವನ್ನು ನೆನೆಸ್ಕೊಂಡ್ಬಿಟ್ಟು ಬಹಳ ದುಃಖದಿಂದ ಶೋಕಿಸ್ತಾ ಇದ್ದಾನೆ.

ಅವನು ಬಹಳ ದುಃಖದಿಂದ ಅಳತಾ ಇದ್ದಾನೆ. ತನ್ನ ಮಗ ಹೋಗಿದ್ದಕ್ಕೆ ಕವಿ ನಾಲ್ಕಾರು ಪದ್ಯದಲ್ಲಿ ತನ್ನ ದುಃಖವನ್ನ ಹಂಸಧ್ವಜ ಯಾವ ರೀತಿ ಪ್ರಕಟ ಮಾಡಿದ ಅಂಥೇಳಿ, ಯಾರು ಕೂಡ ಅಳಬೇಕು ಅಷ್ಟು ದುಃಖವನ್ನ ಪ್ರಕಟಿಸ್ತಾ ಇದ್ದಾನೆ. ತಂದೆ ತನ್ನ ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಮಗನ ಮುಂದೆ ತಂದೆ ಹೋಗ್ಬೇಕು, ತಂದೆಯ ಮುಂದೆ ಮಗ ಹೋದಾಗ ಪುತ್ರ ಶೋಕ ನಿರಂತರ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

ಹೀಗೆ ಅವನು ಅಳ್ತಾ ಇದ್ದಾನೆ. ಕಂದ, ಅರ್ಜುನನಂತಹ ಪರಾಕ್ರಮಿ ಜೊತೆಯಲ್ಲಿ ನೀನು ಯಾಕೆ ಸೋತು ಸತ್ತೋಗ್ಬಿಟ್ಟೆ? ನಿನ್ನನ್ನು ಬಿಟ್ಟು ನಾನು ಹೇಗಪ್ಪ ಮನೆಗೆ ಹೋಗ್ಬೇಕು? ಕಂದ, ಒಂದ್ಸಲ ಮಾತಾಡೋ ತಮ್ಮ, ದಮ್ಮಯ್ಯ ಕಣೋ, ಒಂದ್ಸಲ ಮಾತಾಡೋ ಅಂತ ಹೇಳಿ ಅಳ್ತಾ ಇದ್ದಾನೆ. ಇದೇ ಒಂದು ಶೋಕವನ್ನೇ ನಾಲ್ಕಾರು ಪದ್ಯದಲ್ಲಿ ಕವಿ ಬಹಳ ಕರುಣಾರಸದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ.

0: ಅವನು ಬಹಳ ದುಃಖದಿಂದ ಹೇಳ್ತಾ ಇದ್ದಾನೆ, ನಾನು ನಿನ್ನ ತಂದೆ ಅಂತ ಹೇಳಿ ನನ್ನ ಹತ್ರ ಮಾತಾಡ್ತಾ ಇಲ್ವೇನಪ್ಪ, ನಿನ್ನ ತಾಯಿಯನ್ನ ವೀರ ಮಾತೆ ಅಂತಾರೆ, ಅವಳ ಜೊತೆ ಎಲ್ಲಾದ್ರೂ ಮಾತಾಡಪ್ಪ, ನೀನು ಅರ್ಜುನನ ಕುದುರೆಯನ್ನ ಕಟ್ಟಿದೀಯಾ, ಕೃಷ್ಣಾರ್ಜುನರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದೀಯಾ, ಯಾಕೆ ಹೀಗೆ ನೀನು ಸುಮ್ಮನಾಗ್ಬಿಟ್ಟಿಯ, ಉತ್ತಮವಾದಂತಹ ರತ್ನವನ್ನ ಎಸ್ತು ಬಿಟ್ರೆ ಹೇಗೆ, ಆ ಸರವೇ ದಂಡವಾಗತ್ತೆ, ಆ ರೀತಿ ನೀನಿಲ್ಲದೆ ನಮ್ಮ ಸೈನ್ಯವೇ ಈಗ ದುರ್ಬಲವಾಗ್ಬಿಟ್ಟಿದೆ ಅಂತ ಹೇಳಿ ಬಹಳ ದುಃಖದಿಂದ ಆ ಸುಧನ್ವನ ಗುಣಗಳನ್ನೆಲ್ಲ ವರ್ಣನೆ ಮಾಡ್ತಾ,
1: ಕಾಳಗಕ್ಕೆ ಮುಂಗೊಂಡು ನಡೆವರಾರಿನ್ನೂ

ಪರಮಾತ್ಮ ಯಾಕೆ ಹೀಗಾಯಿತು ಅಂತ ಹೇಳಿಬಿಟ್ಟು ಇಡೀ ಸೈನ್ಯವೇ ಅಳತಾ ಇದೆ. ಆ ಸಂದರ್ಭದಲ್ಲಿ ದುಃಖದಲ್ಲೇ ಮುಳುಗಿದಂತಹ ಅವರೆಲ್ಲರಿಗೂ ಕೂಡ ಉತ್ಸಾಹವನ್ನು ತುಂಬುತ್ತಾ ಸುಧನ್ವನ ತಮ್ಮನಾದಂತಹ ಸುರಥ ತನ್ನ ತಂದೆಯನ್ನು ಕುರಿತು ಹೇಳ್ತಾ ಇದ್ದಾನೆ, ನಾನು ಯುದ್ಧದ ನೇತೃತ್ವವನ್ನು ವಹಿಸಿಕೊಳ್ತೀನಿ,

ಅಪ್ಪ, ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನ್ನು ಕೊಲ್ಲದೆ ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿ ಸುರಥ ರಥವನ್ನು ಹತ್ತಿದ್ದಾನೆ. ಹಂಸಧ್ವಜನು ಕೂಡ ಕೃಷ್ಣನ ಕಾಲಿನ ಕಡೆಗೆ ಆ ತಲೆಯನ್ನ ಬೀಸಿ ಒಗೆದಿದ್ದಾನೆ. ಅದನ್ನ ಕೃಷ್ಣ ಬಹಳ ಪ್ರೀತಿಯಿಂದ ತಗೊಂಡ್ಬಿಟ್ಟು ಆಕಾಶಕ್ಕೆ ಹಾಕೋಣ. ಅದನ್ನ ಶಿವ ತನ್ನ ನರಮಾಲೆಗಳ ಆ ಹಾರದಲ್ಲಿ ಆ ಸುಧನ್ವನ ತಲೆಯನ್ನು ಸೇರಿಸಿಬಿಟ್ಟು ಬಹಳ ಪ್ರೀತಿಯಿಂದ ವಿಷ್ಣು ಭಕ್ತನ ತಲೆಯನ್ನ ತನ್ನ ಹಾರಕ್ಕೆ ಪೋಣಿಸ್ಕೊಂಡ್ಬಿಟ್ಟಿದ್ದಾನೆ. ಕವಿ ಇಲ್ಲಿ ಬಹಳ ಚೆನ್ನಾಗಿ ಹರಿಹರರ ಐಕ್ಯವನ್ನ, ಹರಿಹರರ ಅಭೇದವನ್ನು ಹೇಳ್ತಾ ಇದ್ದಾನೆ.

0: ಸುಧನ್ವನ ತಲೆ ಶಿವನ ಕೊರಳಲ್ಲಿ ಮಾಲೆಯಾಗಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಂಸಧ್ವಜ ಪುನಃ ಉತ್ಸಾಹದಿಂದ ಯುದ್ಧಕ್ಕೆ ಬಂದಿದ್ದಾನೆ. ತನ್ನ ಅಣ್ಣನ ಮರಣಕ್ಕೆ ಪ್ರತೀಕಾರವನ್ನು ಮಾಡ್ತೀನಿ ಅಂತ ಹೇಳಿ ಸುರಥನೂ ಕೂಡ ಯುದ್ಧಕ್ಕೆ ನಿಂತಿದ್ದಾನೆ. ಅವನು ಕೃಷ್ಣಾರ್ಜುನರ ಎದುರಿನಲ್ಲಿ ಬರಬೇಕಾದ್ರೆ ಅವನ ಶೌರ್ಯವನ್ನು ನೋಡಿ ಕೃಷ್ಣನಿಗೂ ಕೂಡ ಒಂದು ಸಂಶಯ ಮೂಡಿದೆ. ಈ ಸುರಥನನ್ನ ಯಾವ ರೀತಿ ಸಂಹಾರ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಅವನು ಅರ್ಜುನನ ಜೊತೆಯಲ್ಲಿ ಆಲೋಚನೆಯನ್ನ ಆರಂಭಿಸಿದ್ದಾನೆ ಎನ್ನುವುದಕ್ಕೆ ಈ ಒಂದು ಜೈಮಿನಿ ಭಾರತದ 13ನೇ ಸಂಧಿ ಮುಕ್ತಾಯವಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ

ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ .karnataka.gov.in/KEA ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲ

0: ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾಕ್ಟರ್ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1,250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ

0: ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿ.
1: ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ನಿಮ್ಗೆಲ್ಲ ಸ್ಕೂಲ್ ರಿಓಪನ್ ಆಯ್ತಾ? ಮತ್ತೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸಿಕ್ತಿದಾರಲ್ಲ, ಖುಷಿಯಾಗಿರ್ಬೇಕಲ್ಲ. ಯಾಕೆ ಅಂದ್ರೆ ಮನೆಯಲ್ಲಿ ಎಷ್ಟೇ ಫ್ರೆಂಡ್ಸ್ ಇದ್ರು, ಸ್ಕೂಲಿಗೆ ಬಂದಾಗ ಸ್ಕೂಲಲ್ಲಿರೋ ಫ್ರೆಂಡ್ಸ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು ಎಷ್ಟು ಖುಷಿ ಕೊಡತ್ತಲ್ಲ. ಹಾಗೆ ನಮಗ್ ಖುಷಿ ಕೊಡೋದು ಯಾವ್ದು ಗೊತ್ತಾ? ಇಲ್ಲಿ ನೀವೆಲ್ಲ ಬರ್ತಿರಲ್ಲ, ಬಂದಾಗ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹುಡುಕಿ ಮಾತಾಡಿಸ್ತಾ ಹೋಗ್ತೀವಲ್ಲ, ಅದು ನಮಗ್ ತುಂಬಾ ಖುಷಿ ಕೊಡುತ್ತೆ. ಅದೇ ತರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋದು ಜಿಷ್ಣು ಶೇಷಾದ್ರಿ. ಇವನು ಎಷ್ಟೊಂದು ಪ್ರತಿಭೆಗಳನ್ನ ಇಟ್ಕೊಂಡಿದ್ದಾನೆ ಅಂತಂದ್ರೆ, ವೇದ ಬರತ್ತಂತೆ, ಭಗವದ್ಗೀತೆ ಕಲ್ತಿದ್ದಾನಂತೆ, ಆಮೇಲೆ ಸಂಗೀತ ಕಲಿತಿದ್ದಾನೆ, ಅದ್ರ ಜೊತೆಗೆ ಕತೆ ಹೇಳ್ತಾನೆ. ಇನ್ನು ಏನೇನ್ ಮಾಡ್ತಾನೆ ಜಿಷ್ಣು, ಇದನ್ನೆಲ್ಲ ಅವನ ಹತ್ರನೇ ಮಾತಾಡ್ತಾ ಹಾಗೇನೇನೆ ಅವನ ಟ್ಯಾಲೆಂಟ್ನ ಒಂಚೂರು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಹಾಯ್ ಜಿಷ್ಣು.
3: ಹರಿಓಂ.
2: ನಮಸ್ತೆ. ನೋಡು, ಇದು ನಮ್ಮ ಭಾರತೀಯತೆ ಅನ್ನೋದನ್ನ ನೀನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ. ಹಾಯ್ ಅನ್ಬಾರ್ದು, ನೋಡಿದ ತಕ್ಷಣ ನಮಸ್ಕಾರ ಅನ್ಬೇಕು ಅಲ್ವಾ?
3: ಧನ್ಯವಾದ.
2: ಈಗ ನನಗೆ ಒಂದು ಪ್ರಶ್ನೆ, ಏನು ಗೊತ್ತಾ? ನೀನು ಏನೇನೋ ಪ್ರತಿಭೆಗಳನ್ನು ಮೈಗೂಡಿಸ್ಕೊಂಡಿದ್ಯಾ ಅಂತ ಹೇಳ್ತಿದ್ರು, ಏನೇನು ಕಲ್ತಿದ್ಯಾ ನೀನು?
3: ನಾನು ಈಗ ಸಂಗೀತ ಕಲಿತಿದ್ದೀನಿ, ಗಮಕ ಕಲಿತಿದ್ದೀನಿ, ನಾಟಕ ಕಲಿತಿದ್ದೆ, ಮತ್ತೆ ಭಗವದ್ಗೀತೆ ಎಲ್ಲ 18 ಅಧ್ಯಾಯ ಕಂಠಸ್ಥ, ಮತ್ತೆ ಕಥೆಗಳನ್ನ ಹೇಳ್ತೀನಿ. ಇನ್ನೂ ಜಾಸ್ತಿ ಇದೆ, ಆದ್ರೆ
2: ಸದ್ಯಕ್ಕೆ ಸಾಕು ಅಂತ. ಈ ಭಗವದ್ಗೀತೆನಲ್ಲಿ ನೀನೇನೇನೋ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ಯಾ ಅಂತ ಹೇಳ್ತಿದ್ರು.
3: ಹೌದು.
2: ಯಾವ್ದು?
3: ಇದು ಗೀತಾ ಪರಿವಾರಲ್ಲಿ ನಾನು ಕಲ್ತಿದ್ದು. ಅಲ್ಲಿ ಭಗವದ್ಗೀತೆಗೆ ಒಂದು 4-5 ಪರೀಕ್ಷೆಗಳಿರುತ್ತೆ, ಕೊನೆಯದಕ್ಕೆ ವ್ರತಿ, ಎಲ್ಲ 18 ಅಧ್ಯಾಯಗಳನ್ನ ಹೇಳೋದು. ಮೊದಲಿಗೆ ಗುಂಜನ್ ಅಂತ ಸ್ಕ್ರಿಪ್ಟ್ ನೋಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋದು, ಮತ್ತೆ ಜಿಜ್ಞಾಸು, ಪಾಠಕ್, ಪತ್ರಿಕ್, ಮತ್ತೆ ವ್ರತಿ, ಇವೆಲ್ಲ ಅವರೇ ಎಕ್ಸಾಮಿನ್ ಮಾಡಿ ಅವರು ಮಾರ್ಕ್ ಕೊಡ್ತಾರೆ.
2: ಏನಂತ ಕೇಳ್ತಾರೆ ಎಕ್ಸಾಮಲ್ಲಿ?
3: ಎಕ್ಸಾಮಲ್ಲಿ ಮಧ್ಯ ಮಧ್ಯ ಶ್ಲೋಕ ಕೇಳ್ತಾರೆ, ಒಂದಷ್ಟು ಚಾಪ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಜಿಜ್ಞಾಸುಗೆ 12, 15, 16 ಇತ್ತು, ಹೇಳ್ದಂಗೆ ವ್ರತಿಗೆ ಎಲ್ಲ 18 ಇರುತ್ತೆ. ಹಂಗೆ ಸಿಲಬಸ್ ಕೊಟ್ಟಿರ್ತಾರೆ, ಅದನ್ನ ಕಂಠಸ್ಥ ಮಾಡಿಕೊಂಡು ಎಕ್ಸಾಮ್ ತಗೋಬೇಕು. ಆಗ ಅವರು ಮಧ್ಯ ಮಧ್ಯ ಕೇಳಿ ಆಗ ನಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕೊಟ್ಟು.
2: ನನಗೇನಾದ್ರೂ ಭಗವದ್ಗೀತೆನಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದ್ ಶ್ಲೋಕ ಹೇಳು ಅಂದ್ರೆ, ಒಂದೇ ಒಂದ್ ಶ್ಲೋಕ ನೆನಪಕ್ ಬರೋದು, ಯಾವ್ದು ಗೊತ್ತಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಒಂದೇ ಶ್ಲೋಕ ನನಗ್ ಜ್ಞಾಪಕ ಬರೋದು. ನಿಂಗ್ 18 ಅಧ್ಯಾಯದಲ್ಲಿ ಅಷ್ಟೂ ಶ್ಲೋಕಗಳು ಹೇಗ್ ಜ್ಞಾಪಕ ಇರುತ್ತೆ?
3: ಹೇಗೆ ಅಂದ್ರೆ, ಪ್ರತಿ ದಿವಸ ನಾವು ಅಭ್ಯಾಸ ಮಾಡಿದ್ರೆ ಒಂದೋ ಎರಡೋ ಅಧ್ಯಾಯ ಹಂಗೆ ಬಾಯಿಗೆ ಬಂದ್ಬಿಡುತ್ತೆ.
2: ಅಷ್ಟು ಈಸಿಯಾಗಿ ಬಂದ್ಬಿಡುತ್ತಾ?
3: ಈಸಿಯಾಗಿ ಬರುತ್ತೆ. ಒಂದೊಂದ್ಸಲ ನೋಡ್ಕೊಂಡು ಹೇಳಿ, ಆಮೇಲೆ ಯಾರಾದ್ರೂ ಇದ್ರೆ ಮನೇಲಿ ಅವ್ರನ್ನ ಕೇಳಕ್ ಹೇಳಿದ್ರು, ಹಂಗೂ ಇದೆ.
2: ನೀನ್ ಯಾರಿಗೆ ಕೇಳಕ್ ಹೇಳ್ತಿದ್ದೆ ಮನೆಯಲ್ಲಿ?
3: ಅಮ್ಮ.
2: ಅಮ್ಮಂಗ್ ಚೆನ್ನಾಗಿ ಒಳಕೊಂತೀಯ?
3: ಚೆನ್ನಾಗಿ ಅಂತಲ್ಲ, ಸ್ವಲ್ಪ ಜಾಸ್ತಿ.
2: ಸ್ವಲ್ಪ ಜಾಸ್ತಿ. ನೀನು ವ್ರತಿ ಪರೀಕ್ಷೆ ಪಾಸ್ ಮಾಡಿದೆ ಅಂತ ಹೇಳಿದೆ ಅಲ್ಲ,

0: ಇದರಲ್ಲಿ ಈ ಪರೀಕ್ಷೆಯನ್ನ ಉತ್ತೀರ್ಣರಾಗುವಂತವ್ರು ತುಂಬಾ ಹಿರಿಯರೇ ಇರ್ತಾರೆ. ಚಿಕ್ಕ ಮಕ್ಕಳು, ಈ ವಯಸ್ಸಿನ ಮಕ್ಕಳು ಉತ್ತೀರ್ಣರಾಗಿರೋದು ತುಂಬಾ ಕಡಿಮೆ. ಅದರಲ್ಲಿ ನಿಂದೊಂದು ರೆಕಾರ್ಡ್ ಇದೆ ಅಂತ ಹೇಳ್ತಿದ್ರು, ಹೌದಾ?
1: ಹೌದು, ರೆಕಾರ್ಡ್ ಇದೆ.
0: ಏನು, ಏನಕ್ಕೆ
1: ರೆಕಾರ್ಡು? ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದೀನಿ. ಇಂಡಿವಿಜುವಲ್ ಆಗಿ ಒಂದು ರೆಕಾರ್ಡು, ಅಲ್ಲಿ ಫಾಸ್ಟೆಸ್ಟ್ 2nd chapter, ಅದರಲ್ಲಿ 72 ಶ್ಲೋಕ ಇದೆ. ಅದನ್ನ ಫಾಸ್ಟೆಸ್ಟ್ ಆಗಿ ಹೇಳಿರೋದು 9 minutes ಅಷ್ಟ ಆಗಿರುತ್ತೆ. ಅದು ಈಗ ರೆಕಾರ್ಡ್ಗೆ ಅತಿ ಕಡಿಮೆ ಟೈಮ್ ತಗೊಂಡು ಹೇಳಿರೋದು.
0: ಈಗ ನಿನ್ ಫ್ರೆಂಡ್ಸ್ಗೆಲ್ಲ ನಾವು ಹೇಳ್ತಾ ಇದೀವಿ ನಿನ್ ಪರಿಚಯ ಮಾಡ್ಕೊಡ್ಬೇಕಾದ್ರೆ, ಜಿಷ್ಣು ಹೇಗೆ ಭಗವದ್ಗೀತೆನಲ್ಲಿ ಪರೀಕ್ಷೆಗಳನ್ನ ಪಾಸ್ ಮಾಡಿದಾನೆ, ಏನು 18 chapters ಕಂಠಸ್ಥ ಮಾಡಿದಾನೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆಲ್ಲ ಒಂದು ಕುತೂಹಲ ಹುಟ್ಟುತ್ತೆ ಅಲ್ವಾ? ಹೇಗೆ ಆಡ್ತಾನೆ ಇವನು ಭಗವದ್ಗೀತೆ ಕೇಳ್ಬೇಕು ಅಂತ. ಯಾವ ಅಧ್ಯಾಯ ನಿನಗ್ ತುಂಬಾ ಇಷ್ಟ?
1: ತುಂಬಾ ಇಷ್ಟ ನಂಗೆ 14th chapter.
0: ಯಾವ್ದದು?
1: ಅದು ಗುಣತ್ರಯ ವಿಭಾಗ ಯೋಗ. ಯಾಕಿಷ್ಟ ಅಂದ್ರೆ ಅಲ್ಲಿ 3 ಗುಣಗಳನ್ನು ಹೇಳ್ಕೊಡತ್ತೆ ಭಗವದ್ಗೀತೆ ಅಲ್ಲಿ. ಮತ್ತೆ ಯಾವ ಗುಣ ಯಾವ ಏಜ್ ಲಿಮಿಟ್ಗೆ ಬೆಸ್ಟು ಅನ್ನೋದು ಅಲ್ಲೂ ಗೊತ್ತಾಗತ್ತೆ.
0: ಈಗ ಯಾವ್ದನ್ನ ಕೇಳಿಸ್ತೀಯ?
1: ಅದೇ ಅಧ್ಯಾಯ.
0: ಅದೇ ಅದೇ. ಎಷ್ಟು, ಒಂದು 10 chapters ಹೇಳ್ತೀಯ?
1: ಸರಿ.

ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ.

0: ಭಾರತ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತುತಮಃ ಪ್ರಮಾದೇ ಸಂಜಯತ್ಯುತ.
1: ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು ಅಂದ್ರೆ, ನೀನು ಹಾಡ್ತಾ ಇದ್ರೆ ಭಗವದ್ಗೀತೆನ ಕೇಳ್ತಾನೆ ಇರೋಣ ಅನ್ಸತ್ತೆ. ಆಮೇಲೆ ಆ ಉಚ್ಚಾರಣೆ ಇದೆಯಲ್ಲ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಸುಮ್ಮನೆ ಕೇಳ್ತಿದ್ರು ಅರ್ಥ ಆಗ್ತಾ ಹೋಗತ್ತೆ ಏನ್ ಹೇಳ್ತಿರೋದು ಅನ್ನೋದು. ಈ ತರ ಹೀಗೆ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಆ ಶಬ್ದ ಉಚ್ಚಾರಣೆ ಹೇಗ್ ಕಲ್ತ್ಕೊಂಡೆ ನೀನು?
0: ಅದಕ್ಕೂ ಥ್ಯಾಂಕ್ಸ್ ಟು ಗೀತಾ ಪರಿವಾರ್. ಅವರು ಕರೆಕ್ಟ್ ಆಗಿ ಸಂಸ್ಕೃತ ಗ್ರಾಮರ್ ಅಂದ್ರೆ ಅನುಸ್ವಾರ ವಿಸರ್ಗ ಬಂದಾಗ ಎಂಡಿಂಗ್ ಸೌಂಡ್ ಹೇಗಿರ್ಬೇಕು ಅಂತ ಅವರೇ ಹೇಳ್ಕೊಟ್ಟಿದ್ದು.
1: ಯಾಕಂದ್ರೆ ಸಂಸ್ಕೃತದಲ್ಲಿ ಆ ಅಕಾರ ದೀರ್ಘ ಹೇಳಿದ್ರು ಅದಕ್ಕೊಂದು ಅರ್ಥ ಹುಟ್ಟತ್ತೆ.
0: ಅದಕ್ಕೆ ಅವಗ್ರಹ ಅಂತಾರೆ.
1: ಇದಲ್ದಿರ ನೀನು ಗಮಕ ವಾಚನ ಬೇರೆ ಕಲಿತೆ. ಗಮಕ ವಾಚನಕ್ಕೆ ಇಂಟ್ರೆಸ್ಟ್ ಹೇಗ್ ಬಂತು ನಿಂಗೆ?
0: ಇಂಟ್ರೆಸ್ಟು ಅದಕ್ಕೂ ಮ್ಯೂಸಿಕ್ ಟೀಚರೇ ಕಾರಣ. ಅವರು ಗಮಕಕ್ಕೆ ಹೋಗ್ತಿದ್ರು, ಆಮೇಲೆ ನಾನು ಆಗ ಚೆನ್ನಾಗಿ ಹಾಡ್ತಿದ್ದೆ ಅಂತ ಅನ್ನಿಸ್ತು ಅವ್ರಿಗೆ. ಆಗ ಗಮಕನೂ ಕಲಿಬಹುದು ನೀನು ಹಿಂಗೆ ಅಂತ. ಹಂಗೆ ಗಮಕಕ್ಕೆ ಪರಿಚಯ ಆಗಿ ನಾನು ಒಂದ್ ದಿವಸ ಗಮಕ ವಾಚನ ಟೀಚರ್ ಮನೆಗೆ ಹೋಗಿದ್ದೆ. ಆಗ ಅವ್ರ ಟೀಚರು ನಮ್ಮ ಟೀಚರು ಇಬ್ರು ಬಂದಿದ್ರು. ಆಗ ಗಮಕ ವಾಚನ ಕೇಳಿದೆ, ಚೆನ್ನಾಗಿದೆ ಅನ್ನಿಸ್ತು, ಮತ್ತೆ ನಂಗೂ ಇಂಟ್ರೆಸ್ಟ್ ಬಂತು. ಆಗ ಹಂಗೆ ಗಮಕ ಕಲ್ತಿದ್ದು.
1: ಗಮಕದ್ದು ಎಕ್ಸಾಮ್ ತಗೊಂಬಿಟ್ಟಿಯಾ?
0: ಹಾ, ಪ್ರಥಮ ಆಗಿದೆ. ಪ್ರೌಢ ವಿದ್ವತ್ ಇನ್ನು ಆಗ್ಬೇಕು.
1: ಇಷ್ಟೆಲ್ಲ ನೀನ್ ಮಾಡ್ಬೇಕಾದ್ರೆ ನಿನಗೆ ಅಂತ ಆಟ ಆಡಕ್ ಟೈಮ್ ಸಿಗತ್ತಾ?
0: ಸ್ವಲ್ಪ ಸಿಗುತ್ತೆ.
1: ಎಷ್ಟೊತ್ತು ಸಿಗುತ್ತೆ?
0: ಒಂದರ್ಧ ಗಂಟೆ.
1: ಅಯ್ಯೋ ಅಷ್ಟೇನಾ?

0: ಸಾಕ ನಿಂಗೆ ಆಟ ಆಡಕ್ಕೆ? ಏನ್ ಆಟ ಆಡ್ತೀಯ?
1: ಅಮ್ಮನ ಜೊತೆ ಒಂದ್ ಸ್ವಲ್ಪ ಡಾಮಿನೋಸ್ ಆ ತರದ ಆಟ, ಮತ್ತೆ ಬಾಲ್ವೇದ ಟಾಯ್ಸ್ ಅದು ಸಿಗುತ್ತೆ, ಅದನ್ನು ಆಡ್ತೀನಿ.
0: ಹೊರಗಡೆ ಹೋಗಲ್ವಾ ಫ್ರೆಂಡ್ಸ್ ಜೊತೆ?
1: ಅದು ಒನ್ಸ್ ಇನ್ ಅ ಬ್ಲೂ ಮೂನ್.
0: ಯಾಕೆ ಫ್ರೆಂಡ್ಸ್ ಇಲ್ವಾ ನಿಂಗೆ?
1: ಇದಾರೆ ನಮ್ ಮನೆನಲ್ಲೇ, ಆದ್ರೂ ಈ ಕೆಲ್ಸ ಎಲ್ಲ ಸಿಗುತ್ತೆ, ಅದಕ್ಕೆ ಹೋಗಕ್ಕಾಗಲ್ಲ.
0: ನೀನ್ ಫುಲ್ ಎಂಗೇಜ್ ಆಗ್ಬಿಟ್ಟಿರ್ತೀಯ.
1: ಹಾ,
0: ನಿನ್ ಕೆಲ್ಸಗಳಲ್ಲೇನೆ.
1: ಹೌದು.
0: ಈಗ ನೀನು ಹಾಡ್ ಕಲ್ತೆ ಅಂದೆ, ಯಾರ ಹತ್ರ ಕಲ್ತಿದ್ದು ನೀನು
1: ಹಾಡು? ಚೈತ್ರ ಶ್ರೀಕಾಂತ್ ಅಂತ ನರಹರಿ ದೀಕ್ಷಿತ್ ಅವರ ಸ್ಟೂಡೆಂಟ್.
0: ಅವ್ರ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್?
1: ಹಾ, ಕ್ಲಾಸಿಕಲ್ ಮ್ಯೂಸಿಕ್.
0: ಓಕೆ ಓಕೆ. ಈಗ ಒಂಚೂರು ಕ್ಲಾಸಿಕಲ್ ಮ್ಯೂಸಿಕ್ದು ಯಾವ್ದಾದ್ರು ಶಾಸ್ತ್ರೀಯ ಸಂಗೀತದ ಕೃತಿ ಕೇಳಿಸ್ತೀಯ?
1: ಹಾ, ಗಮ್ ಗಣಪತೆ ಅಂತ, ರೂಪಕ ತಾಳದಲ್ಲಿ ಮುತ್ತಯ್ಯ ಭಾಗವತರವರು ರಚಿಸಿದ್ದಾರೆ, ರಾಗ ಹಂಸಧ್ವನಿ.

0: पते हे हे
1: ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಮತ್ತೆ ನೀನು ಪ್ರೋಗ್ರಾಮ್ಸ್ಗೆ ಕಾಂಪೇರಿಂಗ್ ಎಲ್ಲ ಮಾಡ್ತೀಯ ಅಂತ ಕೇಳಿದೆ, ಹೌದಾ?
2: ಹೌದು.
1: ಎಲ್ಲಿ ಮಾಡ್ತೀಯ?
2: ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತೀನಿ. ಈಗ ಚಂದ್ರಿಕಾ ಬದ್ರಿನಾಥ್ ಅಂತ ಅವರು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು. ಅವರು ಒಂದೊಂದ್ಸಲ ಇಲ್ಲಿ ಹರಿದಾಸ ಹಬ್ಬ ಅಂತ ಕೇಳಿರ್ಬೋದು, ಅಲ್ಲಿ ಏನಾದರೂ ನಮಗೆ ಪ್ರೋಗ್ರಾಮ್ ಸಿಕ್ಕಿದ್ರೆ ಅಲ್ಲಿ ನನ್ನ ಕಾಂಪೇರಿಂಗಿಗೆ ಕರೀತಾರೆ. ಮತ್ತು ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮು ಅಂಥದ್ದಿದ್ರೆ ಫಸ್ಟ್ ಪ್ರಯಾರಿಟಿ ನಾನೇ ಈಗ
1: ಕಂಪೇರಿಂಗ್ಗೆ.
2: ಹೌದು.
1: ಸ್ಕ್ರಿಪ್ಟ್ ಎಲ್ಲ ನೀನೇ ರೆಡಿ ಮಾಡ್ಕೊಂತೀಯಾ?
2: ಸ್ವಲ್ಪ ಹೌದು, ನಮ್ಮ ಅಮ್ಮನೂ ಮೋಸ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ.
1: ಅಂದರೆ ನಿಂಗೆ ಈ ಥರ ಇರುತ್ತೆ ಪ್ರೋಗ್ರಾಮ್ ಫಾರ್ಮ್ಯಾಟು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನೀನು ರೆಡಿ ಮಾಡ್ಕೊಂತೀಯಾ? ಹೇಗೆ ಮಾಡ್ತೀಯಾ
2: ಪ್ರೋಗ್ರಾಮ್ ಫಾರ್ಮ್ಯಾಟ್?

0: ತಿಳ್ಕೊತೀನಿ, ಆಮೇಲೆ ಅದನ್ನ ಅಮ್ಮಂಗೆ ಹೇಳ್ತೀನಿ. ಹೆಂಗೆ ಬರಿಬಹುದು ಅಂತ ನಾನು ಸ್ವಲ್ಪ ಹೇಳ್ತೀನಿ.
1: ಆಗ ಹೇಳ್ಕೊಡ್ತೀಯ
0: ಹೆಂಗೆ ಹೆಂಗ ಕಾಂಪೇರಿಂಗ್ ಅದಕ್ಕೆ ಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಅವಳು ವರ್ಡಿಂಗ್ಸ್ ಎಲ್ಲ ಹಂಗೆ ಹಾಕಿ ಕೊಡ್ತಾ,
1: ಅಂದರೆ ನಂಗೆ ಈ ಥರ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಅಮ್ಮಂಗೆ ಕೊಡ್ತೀಯ. ಆಮೇಲೆ ಅಮ್ಮ ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ.
0: ಹೌದು,
1: ಆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದನ್ನ ನೀನು ಓದ್ಕೊಂಡು ಹೋಗ್ತೀಯ ಅಥವಾ ಸ್ಕ್ರಿಪ್ಟ್ನೇ ಫಾಲೋ ಮಾಡಿ ಕಂಪೇರ್ ಮಾಡ್ತೀಯ?
0: ಓದ್ಕೊಂಡು ಹೋಗಿರ್ತೀನಿ, ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಆಗ ಸ್ಕ್ರಿಪ್ಟ್ ಅಲ್ಲೇ ಇರುತ್ತೆ, ಅದನ್ನ ತೆಕ್ಕೊಂಡು ಒಂದ್ಸಲ ಕಣ್ಣು ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿ.
1: ಸ್ಟೇಜ್ ಫಿಯರ್ ಇರಲ್ವಾ ನಿಂಗೆ? ಅಷ್ಟೊಂದು ಜನ ಇರ್ತಾರಲ್ಲಪ್ಪ.
0: ಇರ್ತಾರೆ, ಅದು ಈಗ ಪ್ರಾಕ್ಟೀಸ್ ಆಗೋಗಿದೆ, ಅದಕ್ಕೆ ಸ್ಟೇಜ್ ಫಿಯರ್ ಮೊದಲು ಸ್ವಲ್ಪ ಇತ್ತು, ಈಗ ಇಲ್ಲ.
1: ನೋಡು, ನಾನು ಇಂಪಾರ್ಟೆಂಟ್ ಕ್ವಶನ್ ಕೇಳೋದೆ ಮರ್ತುಬಿಟ್ಟೆ, ನಿಂಗೆ ಎಷ್ಟು ವಯಸ್ಸು?
0: 10.
1: 10 ವಯಸ್ಸು. ಮುಂಚೆ ಭಯ ಇತ್ತು, ಈಗಿಲ್ಲ ಅಂದ್ರೆ ಎಷ್ಟನೇ ವಯಸ್ಸಿಗೆ ಶುರು ಮಾಡಿದೆ ನೀನು ಕಂಪೇರ್ ಮಾಡಕ್ಕೆ?
0: ಕಂಪೇರ್ ಮಾಡಕ್ಕೆ ಒಂದು 7ನೇ ವಯಸ್ಸಿಂದ ಶುರು ಮಾಡಿದೆ, ಆಗ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು. ಆಮೇಲೆ 9 ಬರೋ ಹೊತ್ತಿಗೆ ಎಲ್ಲ
1: 2 ವರ್ಷ ಪ್ರೊಫೆಷನಲ್ ಆಗಿಬಿಟ್ಟಿದ್ದೆ.
0: ಹಾ,
1: ಈಗಂತೂ ಫುಲ್ಲಿ ಪ್ರೊಫೆಷನಲ್ ತರೋ.
0: ಹೌದು
1: ಅಲ್ವಾ?
0: ಹೌದು.
1: ಯಾರಾದ್ರೂ ಏನಾದ್ರು ಹೇಳಿದ್ರೆ ಏನಿದೆ ಫಾರ್ಮ್ಯಾಟ್ ಕೊಡಿ, ನಾನು ರೆಡಿ ಮಾಡ್ಕೊಂಬಂದು ಕಂಪೇರ್ ಮಾಡ್ತೀನಿ ಅಂತ ಹೇಳ್ತೀಯ, ಅಷ್ಟು ಧೈರ್ಯ ಬಂದಿದೆ.
0: ಹಾ
1: ಅಲ್ವಾ?
0: ಹಾ.
1: ಇದಲ್ದಿರಾ ನೀನು ಗಮಕ ಬೇರೆ ಕಲಿತೆ ಅಂತ ಹೇಳಿದೆ. ಈಗ ನೋಡು, ಗಡಿಯಾರ ಇದೆಯಲ್ಲ ಅದು ಓಡೋಗ್ತಾ ಇದೆ, ಬೇಗ ಬೇಗ ಜಿಷ್ಣು ಜೊತೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಅವ್ನ ಟ್ಯಾಲೆಂಟ್ ಕೇಳಿಸ್ಬಿಡು ಅಂತ ಹೇಳ್ತಾ ಇದೆ. ಹಂಗಿದ್ದಾಗ ನೀನು ಗಮಕ ಒಂಚೂರು ಹಾಡಬೇಕಲ್ಲ ಈಗ.
0: ಹೌದು, ಈಗ ನಾನು ಒಂದು 4 ರಸಭಾವದು ಒಂದು 4 ಪದ್ಯ.
1: ಏನೇನು ರಸಭಾವ?
0: ನವರಸಗಳಿದೆ ಅದರಲ್ಲಿ, ವೀರರಸ ಮತ್ತೆ ಶಾಂತರಸದ್ದು, ಅದಕ್ಕೆ ಭಾವ ವೀರ ಯುದ್ಧ ಭಾವ, ಸ್ತುತಿ ಭಾವ, ವ್ಯಂಗ್ಯ ಭಾವ ಮತ್ತೆ ಮಂಗಳ ಭಾವ, ಅದಕ್ಕೆ 4 ಪದ್ಯ.
1: ಯಾವ್ದ್ರಿಂದ ತಗೊಂಡಿದ್ಯಾ?
0: ಇದು ಕುಮಾರವ್ಯಾಸ ಭಾರತದ ಕರ್ಣ ಜನನ ಭಾಗದಿಂದ ತಗೊಂಡಿರೋದು, ಮಗುವು ತನದಲ್ಲಿ ಬೊಂಬೆಯಾಟ.

0: ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಾವು ಗಗನ ನದಿಯಲ್ಲಿ ಮಿಂದಳು, ಇದರಲ್ಲಿ ಕುಮಾರವ್ಯಾಸ ಗಂಗೆಯನ್ನು ಗಗನ ನದಿ ಅಂತ ವರ್ಣಿಸಿದ್ದಾನೆ. ನದಿ ನೆಲದಿಂದ ಕೆಳಗಿರೋದ್ರಿಂದ ಅದನ್ನು ಕೆಳಗೆ ಹಾಡೋ ಅಂಥದ್ದು, ಅದು ಇಲ್ಲಿ ತೋರಿಸಿದ್ದೀನಿ. ಮತ್ತೆ ಗಗನ ಮಣಿಯನ್ನು ನೋಡಿ, ಕುಮಾರವ್ಯಾಸ ಇಲ್ಲಿ ಸೂರ್ಯನ ಗಗನಮಣಿ ಅಂತ ವರ್ಣಿಸಿದ್ದಾನೆ. ಸೂರ್ಯ ಮೇಲಿರೋದ್ರಿಂದ ಅದು ತಾರಾ ಸ್ಥಾಯಿಗೆ ಹೋಗ್ತಿದೆ. ಇದು ಗಮಕದ ಪ್ರಮುಖ
1: ಅಂಶ.
0: ಹಾ, ಪ್ರಮುಖ ಅಂಶ ಪದಭಾವ ರಾಗಭಾವ ಸಮನ್ವಯ ಅಂತ ಇದಕ್ಕೆ ಹೇಳ್ತಾರೆ.

0: ಒಂದಕ್ಷರವ ಕೇಳ್ದರಿಗೆ.
1: ತುಂಬಾ ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಈ ಒಂದು ಮಂಗಳ ಶ್ಲೋಕ ಕೇಳಿದ್ಮೇಲೆ ಮತ್ತೆ ಏನು ಮಾತಾಡಬೇಕು ಅಂತಾನೆ ಅನ್ಸಲ್ಲ, ಯಾಕಂದ್ರೆ ಅಷ್ಟು ಧನ್ಯತಾ ಭಾವ ಬರುತ್ತೆ. ನಿನ್ನ ಈ ಪ್ರತಿಭೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಚೆನ್ನಾಗಿ ಮುಂದುವರಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಿನ್ನ ಫ್ರೆಂಡ್ಸ್ಗೆಲ್ಲ ನಮಸ್ಕಾರ ಹೇಳ್ತೀಯಾ, ಬಾಯ್ ಹೇಳ್ತೀಯಾ?
2: ನಮಸ್ಕಾರ, ಜಯ ಶ್ರೀ ಕೃಷ್ಣ.

ಮಕ್ಕಳೇ, ಎಲ್ರೂ ಕೇಳಿದ್ರಿ ಅಲ್ಲ, ಈ ಜಿಷ್ಣುವಿನ ಪ್ರತಿಭೆಯ ಪರಿಚಯ ಆಯ್ತಲ್ಲ. ಇನ್ನ ಎಷ್ಟೊಂದು ಪ್ರತಿಭೆ ಇದೆ ಇವನಲ್ಲಿ, ಆದ್ರೆ ಸಮಯ ಇಲ್ಲದೆ ಇರೋದ್ರಿಂದ ನಾವಿಷ್ಟಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಬಾಯ್.

0: बन जाएगी।
1: मन चाहेगी,
0: मन चाहेगी।

Oh.

নবাব মুনিরতলা।

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 5:12 ಸೆಕೆಂಡುಗಳು. ನಿಲಯದ ಸಂಜೆಯ ಪ್ರಸಾರ

0: ಸೇವೆಯನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಲತಾ ಸಾಳಸ್ಕರ್. ಇದೀಗ ಕೇಳಿ ಕಾರ್ಯಕ್ರಮ ಯಕ್ಷಲಹರಿ, ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ಗಜೇಂದ್ರ ಮೋಕ್ಷ. ನಡೆಸಿಕೊಡುತ್ತಾರೆ ವಾಮನ ಆಚಾರ್ಯ ಮತ್ತು ಸಂಗಡಿಗರು.
1: ಪಾಜಾ

பாதாம் புஜக்கே போடா மருதவரணி பேணி.

ಪರಮ ಪಾವನೆಯಾದಂತಹ ವಸುಂಧರಾ ದೇವಿಯ ಮುಖ ಕಮಲಕ್ಕೆ ತಿಲಕೋದೋಪಾದಿಯಲ್ಲಿ ರಂಜಿಸುವಂತಹ ಪಾಂಡ್ಯ ದೇಶವನ್ನು ಪರಿಪಾಲಿಸುತ್ತಾ ಇದ್ದೇನೆ. ರಾಜ ಇಂದ್ರಧ್ಯುಮ್ನನಿಗೆ ಜಯವಾಗಲಿ ಎನ್ನುವಂತಹ ಉದ್ಘೋಷವನ್ನು ಕೇಳುತ್ತಾ ಸಿಂಹವಿಷ್ಟರವನ್ನು ನಾನು ಏರಿಕೊಂಡಿದ್ದೇನೆ. ಸತ್ಯದಲ್ಲಿ, ಸಾಹಿತ್ಯದಲ್ಲಿ, ನಯದಲ್ಲಿ, ವಿನಯದಲ್ಲಿ, ಪ್ರಜಾಕ್ಷೇಮದಲ್ಲಿ ಇಂದ್ರದ್ಯುಮ್ನನು ದೇವೇಂದ್ರನಿಗೆ ತುಲ್ಯನಾಗಿದ್ದಾನೆ ಎನ್ನುವ ಮಾತು ನನ್ನ ಕಿವಿದರೆಗಳಿಗೆ ಕೇಳುತ್ತಾ ಇದೆ. ಸಮೃದ್ಧಿ

ನಯದಲ್ಲಿ ವಿನಯದಲ್ಲಿ ಪ್ರಜಾಕ್ಷೇಮದಲ್ಲಿ ಇಂದ್ರದ್ಯುಮ್ನನು ದೇವೇಂದ್ರನಿಗೆ ತುಲ್ಯನಾಗಿದ್ದಾನೆ ಎನ್ನುವ ಮಾತು ನನ್ನ ಕಿವಿದರೆಗಳಿಗೆ ಕೇಳುತ್ತಾ ಇದೆ. ಸಮೃದ್ಧಿಯಿಂದ ಕಂಗೊಳಿಸುತ್ತಿರುವಂತಹ ಪ್ರಜಾಕೋಟಿಯಿಂದಲೇ ಇಂತಹ ಮಾತು ಬಂದಾಗ ಧನ್ಯತೆಯ ಭಾವ ಅನುರಣಿಸುತ್ತಾ ಇದೆ ನನ್ನಲ್ಲಿ. ಆದರೆ ನಾನು ಸೀಮಿತವಾದಂತಹ ಪಾಂಡ್ಯ ದೇಶಕ್ಕೆ ಒಡೆಯನಾಗಿದ್ದೇನೆ. ವಿಶಾಲವಾದಂತಹ ಅರ್ಥದಲ್ಲಿ ಭೂಮಿದೇವಿಗೆ ರಮಣನಾದಂತಹ ಶ್ರೀಹರಿಯ ಕೃಪಾಕಟಾಕ್ಷ ನನ್ನ ಮೇಲಿದೆ ಎನ್ನುವ ಕಾರಣದಿಂದ ನನ್ನ ಬದುಕು ಉತ್ಕರ್ಷದೆಡೆಗೆ ಸಾಗಿದೆ ಎನ್ನುವುದನ್ನು ನಾನು ಅರಿತುಕೊಂಡಿದ್ದೇನೆ. ಆದರೆ ಲೋಕೋಕ್ತಿಯೊಂದಿದೆ, ವೇದ ವಿಧನಾದಂತಹ ಬ್ರಾಹ್ಮಣ ಅತೃಪ್ತಿಯಿಂದಿರಬಾರದು, ದೇಶವನ್ನು ಪರಿಪಾಲಿಸುವಂತಹ ಕ್ಷತ್ರಿಯ ತೃಪ್ತಿಯಿಂದಿರಬಾರದು. ಅದಕ್ಕೆ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಯೋಜನೆಯೊಂದು ಮೂಡಿಕೊಂಡಿದೆ. ನನ್ನ ಭಂಡಾರವನ್ನು ತುಂಬಿಸುವಂತಹ ನಿಟ್ಟಿನಲ್ಲಿಯೂ ರಾಜ್ಯವನ್ನು ವಿಸ್ತರಿಸುವಂತಹ ಯೋಜನೆಯಲ್ಲಿಯೂ ಒಂದು ಯೋಜನೆಯನ್ನು ನಾನು ರೂಪಿಸಿಕೊಂಡಿದ್ದೇನೆ. ಅದರಂತೆ ಮಂತ್ರಿಯಾದಂತಹ ದೃಷ್ಟದ್ಯುಮ್ನನ್ನು ಕರೆಸಿ ಅವನ ನೇತೃತ್ವದಲ್ಲಿ ಸಮಾಲೋಚನಾ ಸಭೆಯನ್ನು ನೆರವೇರಿಸಿದ್ದಾಯಿತು. ದಿಗ್ವಿಜಯಕ್ಕೆ ಅವರೆಲ್ಲರೂ ಒಕ್ಕೊರಲಿನ ಸಮ್ಮತಿಯನ್ನು ನೀಡಿದ್ದಾರೆ. ಅಂದ ಮೇಲೆ ತಡೆಯಾಕೆ ಶುಭ ಮುಹೂರ್ತವನ್ನು ನಿರ್ಣಯಿಸಿದ್ದಾಗಲಿ ಸಾಗಲಿ ನಮ್ಮದೇ.

ಅನೇಕ ಜನಪದಗಳನ್ನು ನಾನಾ ದೇಶಗಳನ್ನು ತರಿಸುತ್ತಾ ನಾವು ಮುಂದುವರಿದು ಬಂದಿದ್ದೇವೆ ಬಂದಿದ್ದೇವೆ. ಅಂಗ ವಂಗ ಕಳಿಂಗ ಕಾಂಭೋಜ ಯಮನ ದೇಶಾದಿಗಳನ್ನು ನಾವು ಸದೆಬಡಿದದ್ದಾಯಿತು. ಅಪಜಯದ ಸುಳಿವೇ ನಮಗೆ ಗೊತ್ತಾಗಲಿಲ್ಲ. ಎಲ್ಲೆಲ್ಲೂ ಜಯವಧುವಿನ ಸ್ವಾಗತ ನಮ್ಮನ್ನು ಕಾಣುತ್ತಾ ಇದೆ. ಹಾಗೆಂದ ಮಾತ್ರಕ್ಕೆ ಎಲ್ಲ ಅರಸರನ್ನು ಬಗ್ಗುಬಡಿದು ಅವರಲ್ಲಿದ್ದಂತಹ ವಸ್ತುಗಳನ್ನು ಶೇಖರಿಸಿಕೊಂಡು ನಮ್ಮ ಪುರಕ್ಕೆ ಹಿಂದಿರುಗುವಂತಹ ಸಮಯ ಬಂದಿದೆ. ಬಂದು ಬಂದು ಅರಮನೆಯನ್ನು ಸೇರಿದೆ. ಸಂತಸದಿಂದ ನಾವೆಲ್ಲ ಇರುವಂತಹ ಸಂದರ್ಭದಲ್ಲಿ ನನ್ನ ಬದುಕಿಗೆ ಬೆಳಕಾದಂತಹ ಚಂದ್ರಸೇನೆ ನನ್ನ ಮಡದಿ ಇದ್ದಾಳೆ. ಅವಳ ಮುಖದಲ್ಲಿ ನಾನು ಬೆಳಕನ್ನು ಕಾಣಲಿಲ್ಲ. ಏನು ಎಂಬುದಾಗಿ ಕಾರಣವನ್ನು ಕೇಳಿದಾಗ ಅವಳು ಹೇಳಿದ್ದಿಷ್ಟು, ಎಲ್ಲ ಸುಖ ಸೌಭಾಗ್ಯಗಳಿದ್ದರೇನು ರಮಣ, ಪುತ್ರ ಹೀನತೆ ಎನ್ನುವಂತಹ ದುಃಖವೊಂದು ಎಲ್ಲ ಸುಖವನ್ನು ನುಣಿಯುತ್ತಾ ಇದೆ ಎಂದು ಕಣ್ಣೀರಿಳಿಸಿ ಕೇಳಿಕೊಂಡಾಗ ಅವಳ ಕಣ್ಣೀರಿಗೆ ನಾನು ಕರಗಿ ಹೋದೆ. ಎಲ್ಲ ಸಮಸ್ಯೆಗಳಿಗೂ ಆಧ್ಯಾತ್ಮದಲ್ಲಿ ಪರಿಹಾರವಿದೆ, ಅದಕ್ಕಾಗಿ ತಪಸ್ಸನ್ನು ಮಾಡುವುದಕ್ಕೆ ಕಾಡಿಗೆ ಹೋಗುತ್ತೇನೆ ಎಂದಾಗಿ ಅವಳಲ್ಲಿ ಹೇಳಿಕೊಂಡೆ. ಕೆಲವರು ನನ್ನನ್ನು ಹಿಂಬಾಲಿಸಿದರು. ಬಂದು ಬಂದು ಮಲಯ ಪರ್ವತದ ಈ ಪವಿತ್ರವಾದಂತಹ ತಾಣದಲ್ಲಿ ಶಾಂತವಾದಂತಹ ಪರಿಸರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ತಪೋಮಗ್ನನಾಗುತ್ತೇನೆ. ಶ್ರೀಹರಿಯನ್ನೇ ಹೃದಯದಲ್ಲಿ ಧ್ಯಾನಿಸುತ್ತಾ ಮನಸ್ಸನ್ನು ಅಂತರ್ಮುಖಗೊಳಿಸಿ ಏಕಾಗ್ರಚಿತ್ತತೆಯಿಂದ ಸಾಧನೆಯನ್ನು ಮಾಡುತ್ತೇನೆ.

0: ಮೂರು ಲೋಕಗಳಲ್ಲಿ ಶ್ರೇಷ್ಠವಾದ್ದು ಸ್ವರ್ಗಲೋಕ. ಸುರರು, ಸಿದ್ಧರು, ಸಾಧ್ಯರು, ಗಂಧರ್ವರು, ಯಕ್ಷರು, ಕಿನ್ನರ, ಕಿಂಪುರುಷರೇ ಮೊದಲಾದಂತಹ ಪಂಗಡಗಳಿಂದೊಡಗೂಡಿ 33 ಕೋಟಿ ಸಂಖ್ಯೆಯಲ್ಲಿದ್ದೇವೆ ನಾವು. ಇದರಲ್ಲಿ ಗಂಧರ್ವ ಲೋಕದ ಅಧಿಪತಿಯಾಗಿ ಊಹು ನಾಮಕನಿದ್ದೇನೆ. ಅಮರಾವತಿಯಲ್ಲಿ ದೇವೇಂದ್ರನ ಓಲಗದಲ್ಲಿ ಉಪಸ್ಥಿತನಿದ್ದು ಅಲ್ಲಿಯ ಕಲಾಪಗಳೆಲ್ಲ ಮುಗಿದ ಮೇಲೆ ಈ ಗಂಧರ್ವ ಲೋಕದಲ್ಲಿ ಓಲಗ ಕೊಡುವುದು ಇಲ್ಲಿಯ ನಿತ್ಯ ಪದ್ಧತಿ. ಗಂಧರ್ವರಿಗೆಲ್ಲ ಒಳ್ಳೆಯ ಅಧಿಕಾರಿಯಾಗಿದ್ದು ಅವರ ಕ್ಷೇಮವೇ ನನ್ನ ಉದ್ದೇಶವಾಗಿದೆ. ನಮ್ಮವರ ಸಮಸ್ಯೆಗಳನ್ನು ಇಂದ್ರನ ಸಭೆಯಲ್ಲಿ ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡುವುದೇ ನನ್ನ ಹೊಣೆಗಾರಿಕೆಯಾಗಿದೆ. ಹಾಗೆಯೇ ಈಗ ಓಲಗಸ್ತನಾಗಿದ್ದೇನೆ. ಯಾರಂತೆ ಯಾರಂತೆ ಅದು
1: ಕಂಬು ಕಂಠಿರಿ ಚಂದ್ರಮುಖಿಯರು

0: ಸ್ವಾಮಿ ವಂದಿಸಿಕೊಂಡಿದ್ದೇವೆ.
1: ಎದ್ದೇಳಿ ಎದ್ದೇಳಿ. ಓ ನನ್ನ ಮುದ್ದಿನ ಮಡದಿಮಣಿಯರೇ,
0: ಏನು
1: ನಿಮ್ಮ ಆಗಮನ ನನಗೆ ಆಶ್ಚರ್ಯವನ್ನುಂಟು ಮಾಡಿದೆ.
0: ಯಾಕೆ?
1: ಯಾಕಂದ್ರೆ ನೀವೆಲ್ಲ ಹೀಗೆ ಇಲ್ಲಿಗೆ ಬರುವ ಕ್ರಮವೇ ಇಲ್ಲ, ಬರುವುದಿದ್ದರೂ ಒಬ್ಬೊಬ್ಬರಾಗಿ. ಇಂದು ಎಲ್ಲರೂ ಜೊತೆಯಾಗಿ ಬಂದಿದ್ದೀರಲ್ಲ.
0: ಹೌದು.
1: ನಾನೂ ಒಮ್ಮೆ ಕಳವಳಗೊಂಡೆ.
0: ಯಾಕೆ?
1: ನಿಮ್ಮ ಮುಖ ನೋಡಿದರೆ ಮುಖದಲ್ಲಿ ಸುಖ ಇಲ್ಲ, ಮುಖ ಕಮಲ ಬಾಡಿದೆ. ಅಂದ್ರೆ ಚಂದ್ರನಿಗೆ ರಾಹು ಸೋಕಿದಾಗ ಯಾವ ರೀತಿ ಕಳಾಹೀನಾಗ್ತಾನೋ ಅದೇ ರೀತಿ ನಿಮ್ಮ ಮುಖವು ಕಳೆಗುಂದಿದೆ. ಹೀಗಾಗುವುದಕ್ಕೆ ಕಾರಣ ಏನು? ಇಲ್ಲಿಗೆ ಬಂದ ಉದ್ದೇಶ ಏನು? ಎಲ್ಲವನ್ನು ತಿಳಿಸ್ತೀರಾ?

0: ಪ್ರಾಣೇಶ್ವರ
1: ಪ್ರಾಣೇಶ್ವರಿ
0: ವಂದಿಸಿಕೊಂಡಿದ್ದೇನೆ.
1: ಶುಭವಾಗ್ಲಿ.
0: ಮನಸ್ಸಿನಲ್ಲಿ ಯಾವ ವಿಷಯ ಮೂಡುತ್ತದೋ ಅದು ಮುಖ ಕಮಲದಲ್ಲಿ ಪ್ರತಿಬಿಂಬಿತವಾಗುತ್ತದೆಯಂತೆ. ಅದೇ ರೀತಿ ನೀವು ಈ ಪ್ರಶ್ನೆಯನ್ನು ಹಾಕಿದ್ದೀರಿ. ಸ್ವಾಮಿ, ಕೋಪ ಮಾಡದಿದ್ದರೆ ವಿಷಯವನ್ನು ಅರಿಯುತ್ತೇನೆ.
1: ಹೇಳೋಣಂತೆ.
0: ಈ ಗಂಧರ್ವ ಲೋಕದಲ್ಲಿ ಬೇಕು ಬೇಕಾದದ್ದು ಎಲ್ಲವೂ ಇದೆ. ಯಾವುದೇ ವಿಷಯದಲ್ಲಿ ಕೊರತೆ ಎಂಬುದು ಇಲ್ಲಿಲ್ಲ. ಸಕಲ ಐಶ್ವರ್ಯವೂ ಇಲ್ಲಿ ಮೇಳೈಸಿದೆ. ಆದರೂ ಮನಸ್ಸಿಗೆ ಕೋ ಬೇಸರ. ಯಾವತ್ತೂ ನೋಡುವುದನ್ನೇ ನೋಡುವುದು, ಕೇಳುವುದನ್ನೇ ಕೇಳುವುದು ಎಂಬಂತಾಗಿದೆ ಪರಿಸ್ಥಿತಿ. ನಯನ ಮನೋಹರವಾದ ನಾಟ್ಯವನ್ನು ನೋಡುತ್ತಿದ್ದೇವೆ, ಕಿವಿಗೆ ಇಂಪಾಗುವ ಗಾಯನವನ್ನು ಕೇಳುತ್ತಿದ್ದೇವೆ. ಯಾವತ್ತೂ ಇದೇ ಸ್ಥಿತಿ ಅಲ್ಲವೇ ಸ್ವಾಮಿ? ಅದಕ್ಕೋಸ್ಕರ ಇಲ್ಲಿಂದ ಬೇರೆಡೆಗೆ ಸಂಚಾರ ಮಾಡಿದರೆ ಆಗಬಹುದೇ ಎಂಬ ಆಲೋಚನೆಯಲ್ಲಿ ನಾವಿದ್ದೇವೆ ಸ್ವಾಮಿ.
1: ಪ್ರಿಯೇ
0: ಸ್ವಾಮಿ,
1: ಸಕಲ ಸುಖಭೋಗದ ತಾಣ ಸ್ವರ್ಗಲೋಕ, ಇದನ್ನು ನಿತ್ಯ ನಾವು ಅನುಭವಿಸುವವರು.
0: ಖಂಡಿತ ಹೌದು.
1: ಹಾಗಿದ್ರೆ ಇದು ನಿಮಗೆ ಸಾಕಾಗುವುದಿಲ್ಲ, ಇನ್ನೊಂದು ತಾಣ ಬೇಕು ಎನ್ನಿಸ್ತದೆ. ಹಾಗಿದ್ರೆ ಯಾವ ರೀತಿಯ ಬದಲಾವಣೆ ಹೇಗೆ ಬೇಕು ಎಂಬುದು ನೀವೇ ಸೂಚಿಸಿ ನೋಡೋಣ.
0: ಲಾಲಿಸಬೇಕು ಸ್ವಾಮಿ.

0: ಪ್ರಾಣಕಾಂತ
1: ವಲ್ಲಭೇ,
0: ನರರಿಗೆ ಸುರಲೋಕವನ್ನು ಗಂಧರ್ವ ಲೋಕವನ್ನು ನೋಡಬೇಕಾದರೆ ತುಂಬಾ ಕಷ್ಟವಿದೆಯಂತೆ.
1: ಅದು ಹೌದು.
0: ತಪಸ್ಸು ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ದಾನವನ್ನು ಕೊಡಬೇಕು, ಆದರೆ ಮಾತ್ರ ಇಲ್ಲಿಗೆ ಬರುವ ಅರ್ಹತೆ ಅವರಿಗೆ ದೊರೆಯುತ್ತದೆ ಅಂತೆ. ಆದರೆ ನಮಗೆ ಭೂಲೋಕಕ್ಕೆ ಹೋಗಬೇಕಾದರೆ ಏನೂ ಅಭ್ಯಂತರವಿಲ್ಲ, ನೇರವಾಗಿ ಧರೆಗಿಳಿಯಬಹುದು. ಅಲ್ಲಿ ಯಾವತ್ತೂ ನಿತ್ಯ ನೂತನವಂತೆ, ಇಂದಿದ್ದದ್ದು ನಾಳೆಗಿಲ್ಲ ಎಂಬ ಹಾಗೆ ಹೊಸತನವೇ ಇದೆಯಂತೆ. ಹಾಗೆ ನನ್ನ ಜೊತೆ ಇರುವ ಇವರಿಗೆಲ್ಲ ನನ್ನದೇ ಮನಸ್ಥಿತಿ ಆಗಿದೆಯಂತೆ. ಅದಕ್ಕೋಸ್ಕರ ಅವರಿಗೆಲ್ಲ ನಾಯಕಿಯಾಗಿ ನಾನಿಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಪತಿದೇವ. ಸ್ತ್ರೀ ಶಕ್ತಿಯಾಗಿ ನಾವೆಲ್ಲರೂ ಜೊತೆಯಲ್ಲಿ ನಿಮ್ಮ ಜೊತೆಗಿದ್ದೇವೆ. ಅಲ್ಲಿಯ ಒಳ್ಳೆಯ ಒಂದು ಸ್ಥಳವನ್ನು ಕೂಡ ಆಲೋಚನೆ ಮಾಡಿದ್ದೇನೆ.
1: ಹಾಗಾದರೆ ಭೂಲೋಕದ ಒಳ್ಳೆಯ ತಾಣವನ್ನು ನೀನು ಆರಿಸಿದ್ದಿ?
0: ಹೌದು.
1: ಅದು ಎಲ್ಲಿಂದ ಕೇಳಬಹುದೇ?

0: ಸ್ವಾಮಿ.
1: ರಾಣಿಯರೇ,
0: ಭೂಲೋಕಕ್ಕೆ ಹೋಗುವ ತೀರ್ಮಾನ ಮಾತ್ರ ಮಾಡಿದಲ್ಲ,
1: ಮತ್ತೆ
0: ಭೂಲೋಕದಲ್ಲಿ ಬೇಕಾದಷ್ಟು ಸ್ಥಳಗಳಿವೆ ಅಂತ ನೋಡ್ಲಿಕ್ಕೆ. ಆದರೆ ಅಲ್ಲಿ ಪ್ರತ್ಯೇಕವಾದ ಒಂದು ಸ್ಥಳವನ್ನು ಕೂಡ ನಾನು ಮನದಲ್ಲಿ ಇದೆ. ಭೂಮಿಯಲ್ಲಿ ಶ್ರೇಷ್ಠವಾದ ಸ್ಥಳವಂತೆ ಕಮಲ ಕಾಸಾರ ಎಂಬುದು.
1: ಓಹೋ,
0: ಅಲ್ಲಿ ಹೆಸರೇ ಸೂಚಿಸಿದ ಹಾಗೆ ತಾವರೆಗಳೇ ತುಂಬಿವೆ ಅಂತೆ. ಅಷ್ಟು ಮಾತ್ರವಲ್ಲ, ಎಲ್ಲಿ ನೋಡಿದರಲ್ಲಿ ಮಲ್ಲಿಗೆ, ಸಂಪಿಗೆ, ಜಾಜಿ, ಸೇವಂತಿಗೆ, ಮಲ್ಲಿ, ಗುಲಾಬಿ, ತಾವರೆ, ಪಾರಿಜಾತ ಮೊದಲಾದ ಹೂವುಗಳು ಇವೆ ಅಂತೆ. ಒಂದೆಡೆ ನೀರಿನ ಕಲರವ, ಮತ್ತೊಂದೆಡೆ ಪಕ್ಷಿಗಳ ಇಂಚರ. ಜಲ ಕೇಳಿ ಆಡುವುದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಅಲ್ಲಿದೆ ಅಂತೆ. ಅದಕ್ಕೋಸ್ಕರವೇ ಆ ಸ್ಥಳವನ್ನು ಆಯ್ಕೆ ಮಾಡಿದ್ದೇನೆ. ಆಗಬಹುದೇ ಸ್ವಾಮಿ, ಕೋಪವಿಲ್ಲ ತಾನೇ?
1: ನಿಮ್ಮ ವಿಚಾರ ಹೀಗೆಯೇ?
0: ಹಾ,
1: ಆಹಾ, ಸಂತೋಷವಾಯ್ತು.

0: ಓ ಕಾಮಿನಿಯರೇ,
1: ಸ್ವಾಮಿ
0: ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು.
1: ಆಹಾ,
0: ನಿಮ್ಮ ಅಂತರ್ಯದಲ್ಲಿದ್ದಂತಹ ಭಾವನೆಗಳನ್ನು ವಿವರವಾಗಿ ನನ್ನಲ್ಲಿ ತಿಳಿಸಿದ್ದೀರಿ.
1: ಹೌದು ಸ್ವಾಮಿ.
0: ಇದನ್ನು ಕೇಳಿದಾಗ ಕುಳಿತ ಪೀಠದಿಂದ ಎದ್ದು ಸಂತಸದಿಂದ ಕುಣಿದು ಕುಪ್ಪಳಿಸಿದೆ.
1: ನಾನು ನೋಡ್ತಾ ಇದ್ದೇನೆ
0: ಅಲ್ವೇ. ಈಗಲೇ ನಾವೆಲ್ಲ ಸಕಲ ಸಿದ್ಧತೆಯೊಂದಿಗೆ ಭೂಲೋಕಕ್ಕೆ ಇಳಿಯುವ. ಭೂಲೋಕದಲ್ಲಿ ಈಗ ರಾತ್ರಿ ಕಾಲವಾದ್ದರಿಂದ ಮನುಷ್ಯರ ಸಂಚಾರವೂ ಇರುವುದಿಲ್ಲ. ರಾತ್ರಿಯೆಲ್ಲ ನೀರಾಟವಾಡಿ ಹಗಲಿನಲ್ಲಿ ಪ್ರಕೃತಿ ಸೌಂದರ್ಯಗಳನ್ನು ಸವಿಯುತ್ತಾ ವಿಹಾರ ಕೇಂದ್ರದಲ್ಲಿ ವಿಹರಿಸುತ್ತಾ ಸಾಕೆನಿಸಿದಾಗ ಮರಳಿ ನಮ್ಮ ಲೋಕವನ್ನು ಸೇರಿಕೊಳ್ಳುವ. ಹಾಗಿದ್ರೆ ತಡ ಯಾಕೆ? ಹೋಗೋಣ.
2: ಯುದ್ಧ ಪುಷ್ಕರದೊಳಗೆ ಕೆಲ ಕಾಲ ತಪದೊಳಿ ಋತ್ವಿಜೋ ತಮನೆ ದೇವರನೆಂಬ ಮುನಿಯೋ ಈ ಅದತ್ತಾ

ಕಾ ಸಮಸ್ತ ಸುಖಿನೋ ಭವಂತು, ಲೋಕ ಕಲ್ಯಾಣವನ್ನೇ ಉದ್ದೇಶವಾಗಿರಿಸಿ ಇಹದ ಸಕಲ ಸುಖ ಭೋಗಗಳನ್ನು ತ್ಯಜಿಸಿ ಕಣ್ಣಿಗೆ ಗೋಚರವಾಗದ ಆ ಮಹಾನ್ ಶಕ್ತಿಯನ್ನು ಕಾಣಬೇಕೆಂಬ ಹಂಬಲದಿಂದ ತಪಸ್ಸನ್ನು ಆಚರಿಸುತ್ತಿದ್ದ ದೇವಲ ಮುನಿ ನಾನು. ಇದ್ದಕ್ಕಿದ್ದಂತೆ ನನ್ನ ಏಕಾಗ್ರತೆಗೆ ಭಗ್ನವೂ ಬಂತು, ಬಹಿರ್ಮುಖನಾದೆ. ಎಷ್ಟೇ ಪ್ರಯತ್ನಿಸಿದರೂ ಏಕಾಗ್ರತೆ ಮತ್ತೆ ಸಿಗುವುದಿಲ್ಲ. ತ್ರಿಕುಟಾಚಲದ ಕಮಲಕಾಸುರದ ಪರಿಸರ ಪ್ರಶಾಂತವಾಗಿತ್ತು. ಆದರೆ ಈಗ ಏಕೆ ಹೀಗಾಯಿತು ಎಂದು ಸರೋವರದೆಡೆಗೆ ದೃಷ್ಟಿ ಹಾಯಿಸಿದಾಗ ಏನನ್ನು ನೋಡುತ್ತಿದ್ದೇನೆ? ಓಹೋ ಓಹೋ, ಸ್ವರ್ಗಲೋಕದಿಂದ ಗಂಧರ್ವ ನಾರಿಯರ ಘಟನವೇ. ತಮ್ಮ ಪತಿಯ ಜೊತೆಗೆ ನೀರಿಗಿಳಿದು ನೀರಾಟವಾಡುತ್ತಾ ಇದ್ದಾರೆ. ನಡುರಾತ್ರಿಯಲ್ಲಿ ಅಹಂಕಾರದಿಂದ ಮದಗೊಂಡು ಕೇಕೆ ಹಾಕಿ ನಗುತ್ತಿದ್ದಾರೆ. ತಮ್ಮ ಸಂತೋಷವು ಇತರರಿಗೆ ತೊಂದರೆಯಾಗುತ್ತಿದೆ ಎಂಬ ಭಾವನೆಯೇ ಅವರಿಗಿಲ್ಲ. ಯಾಕೆಂದರೆ ಅವರು ನಿತ್ಯವೂ ಜೀವನದಲ್ಲಿ

0: ಸುಖವನ್ನೇ ಅನುಭವಿಸುತ್ತಿದ್ದವರು. ಏನೇ ಇರಲಿ, ಇವರ ವಿಚಾರ ನಮಗೇಕೆ? ಆದರೂ ಇತರ ನೀರಾಟವನ್ನು ನೋಡಿ ಹೋಯ್ತಲ್ಲ, ಮತ್ತೆ ಹಾಗೆಯೇ ನಿಂತು ಏಕಾಗ್ರತೆಗೆ ಪ್ರಯತ್ನಿಸುತ್ತೇನೆ.
1: ಆಡೋಣ ಆಡೋಣ ನೀರಾಟ
2: ನೀರಾಟ.
3: ಸಾಕು ಸಾಕು.

0: ಪ್ರಾಣೇಶ್ವರ
1: ಏನು
0: ಸಾಕು ಸಾಕು, ನಿಲ್ಲಿಸಿ ನಿಲ್ಲಿಸಿ.
1: ನನಗಿನ್ನೂ ಉತ್ಸಾಹ ಮುಗಿಲಿಲ್ಲ, ಯಾಕೆ ನೀವು ತಡೆದು ನಿಲ್ಲಿಸಿದಿರಿ?
0: ಯಾಕೆ ಅಂತ ಕೇಳ್ತಾ ಇದ್ದೀರಾ ಸ್ವಾಮಿ? ನಿಲ್ಲಿಸುದು ಯಾಕೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿಗೆ ಯಾಕೆ ನಾನು ಬಂದದ್ದು ಅಥವಾ ನಾವೆಲ್ಲರೂ ಬಂದದ್ದು ಅಂತ ಪ್ರಶ್ನೆ ಆಗ್ತಾ ಇದೆ.
1: ಯಾಕೆ ಬೇಸರ ಐತೆ?
0: ಖಂಡಿತ ಹೌದು, ನಮ್ಮ ಗಂಧರ್ವ ಲೋಕವೇ ಒಳ್ಳೇದಿತ್ತು ಎಂಬ ಹಾಗೆ ಭಾವನೆ ಬರ್ತಾ ಇದೆ.
1: ಯಾಕೆ?
0: ಇನ್ನೊಂದು ಊರಿಗೆ ಬಂದು ನೀರಾಟವಾಡಿದಕ್ಕೆ ಈ ದುರ್ಗತಿ ಬಂತೆ ಎಂಬ ಸಂಶಯವೂ ಕೂಡ ಇದೆ.
1: ದುರ್ಗತಿ?
0: ಹೌದು.
1: ಏನು,
0: ಇಲ್ಲಿ ನಾವು ಮಾತ್ರವಲ್ಲವೇ ಎಂಬ ಪ್ರಶ್ನೆ ನಿಮ್ಮದು? ಖಂಡಿತ ಅಲ್ಲ ಸ್ವಾಮಿ.
1: ಮತ್ತೆ
0: ಇಲ್ಲಿ ನಾವು ಮಾತ್ರ ಅಲ್ಲ, ನಮ್ಮ ನೀರಾಟವನ್ನು ಇನ್ನೊಬ್ಬರು ನೋಡಬಾರದು? ಖಂಡಿತ ಹೌದಲ್ಲ. ಹಾಗಿದ್ರೆ ಈ ನೀರಾಟವನ್ನು ನೋಡಿದವರು ಇಲ್ಲಿದ್ದಾರೆ.
1: ನೋಡಿದವರು?
0: ಹೌದು.
1: ಯಾರು
0: ನೋಡ್ತಾ ಇದ್ದಾರೆ? ನೋಡಿ ನೋಡಿ, ಅಲ್ಲಿ ನೋಡಿ, ಗಡ್ಡದಾರಿ ಒಬ್ಬ ನೋಡ್ತಾ ಇದ್ದಾನೆ ಸ್ವಾಮಿ. ಗಡ್ಡದಾರಿ
1: ನಮ್ಮ ಜಲ ಕೇಳಿಯನ್ನು ಅವ ನೋಡ್ತಾ ಇದ್ದ.
0: ಹೌದು, ಸಾಕು ಸಾಕು, ನಿಲ್ಲಿಸೋಣ.
1: ನೀವು ಮರೆಯಲ್ಲಿದ್ದುಕೊಳ್ಳಿ, ಅವನನ್ನು ನಾನು ವಿಚಾರಿಸ್ತೇನೆ.
0: ಹಾಗೆ ಆಗ್ಲಿ ಸ್ವಾಮಿ.

0: ಕಪಟ ಮುನಿಯೇ, ಏನನ್ಯಾಯವನ್ನು ಮಾಡ್ತಾ ಇದ್ದಿ? ನಾನು ನನ್ನ ಮಡದಿಯರೊಡನೆ ನೀರಾಟವಾಡುತ್ತಿದ್ದಾಗ ಮರೆಯಲ್ಲಿ ನಿಂತು ಆನಂದವನ್ನು ಸವಿಯುತ್ತಿರುವೆಯ. ಸರ್ವಸಂಗ ಪರಿತ್ಯಾಗಿ ಎಂದು ಕಾವಿಯುಟ್ಟು ಈ ರೀತಿ ನೀಚ ಕಾರ್ಯಕ್ಕೆ ಮನ ಮಾಡಿದೆಯ? ನನ್ನರಸಿಯರ ಶರೀರ ಸೌಂದರ್ಯವನ್ನು ಕಂಡು ಸಂತೋಷ ಪಡುತ್ತಿದ್ದೀಯಲ್ಲ. ನಾವು ಸ್ವರ್ಗದಿಂದ ಬಂದು ಕೆಲಕಾಲ ನೀರಾಟವಾಡಲು ಬಂದರೆ ನಿನ್ನಿಂದ ತೊಡಕಾಯಿತು. ಇನ್ನೂ ನೀನು ಇಲ್ಲಿಂದ ಹೋಗುವ ಹಾಗಿಲ್ಲ, ಹೋಗಬಾರದು. ಅದಕ್ಕಾಗಿ ನಿನ್ನನ್ನು ಅವಮಾನಿಸುವುದಕ್ಕಾಗಿ ನಿನ್ನ ಗಡ್ಡವನ್ನು ಇದು ಹಿಡಿದು ಎಳೆದಿದ್ದೇನೆ.
1: ಭೈರವನಾಗಿ ಮುನಿಪ ದೇವರ ಕತಿಗೊಂಡು

0: ಎಲ್ಲ ಗಂಧರ್ವನೆ,
1: ಏನು
0: ಏನು ಅನ್ಯಾಯವನ್ನು ಮಾಡಿದೆ?
1: ಏನಾಗಿದೆ?
0: ನಿನ್ನ ನೀರಾಟಕ್ಕೆ ನಾನೇನು ಅಡ್ಡಿ ಮಾಡಿದವನಲ್ಲ. ಆದರೂ ಮದಮುಖನಾಗಿ ನೀನು ನನ್ನ ಘಟ್ಟವನ್ನು ಹಿಡಿದೆಳೆದು ತಾಳೆಯನ್ನು ಕೆಳಕ್ಕಿಡಿದೆಯಾ? ಅದಕ್ಕೆ ತಕ್ಕ ಶಾಸ್ತಿಯನ್ನು ನೀನು ಅನುಭವಿಸಲೇಬೇಕು.
1: ಏನು
0: ಇಗೋ ಹಿಡಿ ಶಾಪ ಯತಿಗಳು ಎಂದರೆ, ನಿನ್ನ ಮತಿಗೆ ತಿಳಿಯದಂತೆ ನಿನ್ನ ಅಹಂಕಾರ ತೋರುವ ಮಾತೇ ಇಲ್ಲ. ನೀರಾಟವಾಡ್ತಾ ನೀರಲ್ಲೇ ಇರುವ ನೀನು ಈ ಸರೋವರದಲ್ಲಿ ನಿತ್ಯ ಮೊಸಳೆಯಾಗಿ ಹೋಗು.

ಅತ್ತಿವರೆಣ್ಯರೇ, ರಕ್ಷಿಸಿ ರಕ್ಷಿಸಿ, ನಿಮ್ಮ ಪಾದಾರವಿಂದಕ್ಕೆ ಪ್ರಣಾಮಗಳು ದೇವ. ದೇವ, ತಪ್ಪಾಯ್ತು, ನಮ್ಮನ್ನು ಕ್ಷಮಿಸು, ಕ್ಷಮಿಸು. ನನ್ನ ಪತಿದೇವರಿಗೆ ಈ ರೀತಿಯ ಶಾಪ ಕೊಟ್ಟರೆ ನಾವಿರುವುದಾದರೂ ಹೇಗೆ? ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಮ್ಮ ಪತಿ ಇಲ್ಲದಿದ್ದರೆ ನಮ್ಮ ಬದುಕಿಗೆ ಏನು ಅರ್ಥವಿದೆ ಸ್ವಾಮಿ, ಏನು ಅರ್ಥವಿದೆ? ನಮ್ಮ ಗಂಧರ್ವ ಲೋಕಕ್ಕೆ ಅವರಿಲ್ಲದೆ ಹೋದರೆ ನಾವಾದರೂ ಏನು ಮಾಡುವುದು ಹೇಳಿ. ಅವರಿಗೆ ಉರಿ ಶಾಪವನ್ನಿತ್ತು, ನಮ್ಮನ್ನು ಅನುಗ್ರಹಿಸಬೇಕು ಸ್ವಾಮಿ, ಅನುಗ್ರಹಿಸು, ರಕ್ಷಿಸು, ರಕ್ಷಿಸು.

0: ಸುಮಕೋಮಲೆಯರೇ,
1: ದೇವ
0: ನಿಮ್ಮ ಗಂಡನನ್ನು ಶಪಿಸಿದ್ದಕ್ಕಾಗಿ ನೀವೆಲ್ಲ ನನ್ನ ಪಾದಕಮಲದಲ್ಲಿ ಬಿದ್ದು ಗಂಡನನ್ನು ಮರಳಿ ಕೊಡುವಂತೆ ಭಿನ್ನವಿಸುತ್ತಿದ್ದಾರಲ್ಲ.
1: ಹೌದು ದೇವ,
0: ಅವನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆದಿದ್ದಾನೆ. ಹಾಗೆಂದು ನಾನು ಶೀಘ್ರ ಕೋಪಿಯಾದರೂ ದೀರ್ಘ ದ್ವೇಷಿಯಲ್ಲ. ಋಷಿವಾಕ್ಯ ಎಂದಿಗೂ ಹುಸಿಯಾಗುವುದಿಲ್ಲ.
1: ಹೌದೇ?
0: ಆದ್ದರಿಂದ ಅವನು ಈ ಕಮಲಕಾಸರದಲ್ಲಿ ಮೊಸಳೆಯಾಗಿಯೇ ಇರುತ್ತಾನೆ. ನಿಮ್ಮ ಪ್ರಾರ್ಥನೆಗೆ ಒಲಿದಂತಹ ನಾನು ಹುರಿ ಶಾಪವನ್ನು ತಿಳಿಸುತ್ತೇನೆ.
1: ಏನದು?
0: ಮುಂದೆ 1000 ವರ್ಷ ಕಳೆದಾಗ ವೈಕುಂಠವಾಸಿ ಶ್ರೀಹರಿಯಿಂದಲೇ ಮೋಕ್ಷ ಪಡೆದು ಮತ್ತೆ ನಿಮ್ಮನ್ನು ಸೇರುತ್ತಾನೆ.
1: ಹೌದೇ?
0: ಅಲ್ಲಿಯವರೆಗೆ ನೀವು ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾ ಅವನ ಮೋಕ್ಷಕ್ಕಾಗಿ ಕಾಲ ನಿರೀಕ್ಷೆಯಲ್ಲಿ ಇದ್ದುಕೊಳ್ಳಿ.
1: ಧನ್ಯರಾಜೇ,
0: ಶುಭವಾಗಲಿ.
1: ಧನ್ಯರಾಜ,
0: ಶುಭವಾಗಲಿ.
2: ಒಂದು ದಿನ ವಸುದೀಶ ಸ್ಥಿರ ಮನದಿ ಮೌನದೇ ಇಂದಿರಾ.

ಶ್ರೀಹರಿಯೇ ಭೋಗ ಜೀವನದಿಂದ ಯೋಗ ಜೀವನವೇ ಉತ್ತಮವಾದದ್ದು ಎಂಬುದನ್ನು ಅರಿತುಕೊಂಡಿದ್ದೇನೆ. ಅಂತರಂಗದ ಮಂಟಪದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಿ ಧ್ಯಾನಾಸಕ್ತನಾಗಿರುವಂತಹ ನನಗೆ ಹೊರಗಿನ ಗದ್ದಲವೊಂದು ಕೇಳುತ್ತಿಲ್ಲ. ಪರಮ ಶಾಂತಿಯನ್ನು ಅನುಭವಿಸುತ್ತಾ ತಪೋಮಗ್ನಾಗುತ್ತೇನೆ.

0: சத்கரி சதா நிருப நிர்த தியானதியும் பரவரியதே.
1: அதி சர்வத்ர வர்ஜயேத், ಯಾವುದು ಅತಿಯಾಗಿ ಬೆಳೆಯಬಾರದು. ಮಿತಿಯಲ್ಲಿ ಇರುವುದೇ ಜೀವನದ ಸಾರವಾಗಿರಬೇಕು. ಉತ್ತಮ ಮೌಲ್ಯಗಳೇ ಆದರೂ ಮಿತಿಯನ್ನು ದಾಟುವುದರಿಂದ ಲೋಕದ ಕ್ಷೇಮಕ್ಕೆ ಮಾರಕವಾಗುತ್ತದೆ. ಒಂದು ಕಾಲಕ್ಕೆ ಪರಿಧಿಯನ್ನು ಮೀರಿ ಬೆಳೆಯುವುದಕ್ಕೆ ಯತ್ನಿಸಿದ ವಿಂಧ್ಯ ಪರ್ವತದ ಬೆಳವಣಿಗೆಯನ್ನೇ ತಗ್ಗಿಸಿದವ ನಾನು. ಅದರಿಂದಲಾಗಿ ನಾನು ಅಗಸ್ತ್ಯನಾದೆ. ಈಗಲೂ ಅಷ್ಟೇ, ರಾಜ್ಯವನ್ನು ಪರಿಪಾಲಿಸಬೇಕಾದ ಕ್ಷತ್ರಿಯನೊಬ್ಬ ಮನಸ್ಸನ್ನು ಸಂಯಮದಿಂದಿರಿಸಿ ತಪಸ್ಸು ಮಾಡುತ್ತಲಿದ್ದಾನೆ. ಅದನ್ನು ನೋಡಿ ನನ್ನ ಮನಸ್ಸನ್ನು ತಣಿಸುವ ಆಸೆಯಾಗಿದೆ. ಇಂದ್ರದ್ಯುಮ್ನ ರಾಜ ತಪಸ್ಸು ಮಾಡುವ ಆಶ್ರಮದೆಡೆಗೆ ಬಂದಿದ್ದೇನೆ. ಏನಂತೆ ಏನಂತೆ
0: ನೋಡಿ ಸುಮ್ಮ.

0: ಏನಿದು ಆಶ್ಚರ್ಯ? ಪ್ರಜೆಗಳನ್ನು ಸಾಧುಗಳನ್ನು ಪ್ರೀತಿಯಿಂದ ಮಮತೆಯಿಂದ ಕಾಣಬೇಕಾದ ರಾಜ ಮೌನವನ್ನೇ ತಾಳಿದ್ದಾನೆ. ಅಂತರ್ಮುಖಿಯಾಗಿ ಧ್ಯಾನದಲ್ಲಿದ್ದರೂ ಪೂಜಾರ್ಹರು ಬಂದಾಗ ಅವನ ಮನಸ್ಸಿಗೆ ಅರಿವಾಗಬೇಕಿತ್ತು. ಆದರೆ ಮುಚ್ಚಿದ ಕಣ್ಣುಗಳನ್ನು ತೆರೆಯುತ್ತಲೇ ಇಲ್ಲ. ಇದೇನು ಅಹಂಕಾರದ ದ್ಯೋತಕವೇ? ದೊಡ್ಡ ತಪಸ್ವಿಯಾಗಿದ್ದೇನೆ ಎಂದು ತಿಳಿದುಕೊಂಡಿದ್ದಾನೆ. ಇದಕ್ಕೆ ತಕ್ಕ ಶಾಸ್ತಿಯನ್ನು ನೀನು ಅನುಭವಿಸಲೇಬೇಕು.
1: ಮುಂದೆ

ರಾಜ ಜಡಮತಿಯಾಗಿ ವರ್ತಿಸಿದ್ದಿ, ಇದಕ್ಕೆ ಪ್ರತಿಫಲವಾಗಿ ಮಂದಬುದ್ಧಿಯ ಗಜರಾಜನಾಗಿ ಬದುಕು. ನಿನ್ನ ಪರಿವಾರದವರು ಇದೇ ಶಾಪವನ್ನು ಅನುಭವಿಸಲಿ. ನೀನು ಆನೆಯಾಗಿ ಹೋಗು.

0: ಮುನಿಪೋತ್ತಮ
1: ರಾಜ,
0: ತಮ್ಮ ದಿವ್ಯವಾದ ಪಾದಗಳಿಗೆ ನಾನು ವಂದಿಸಿಕೊಂಡಿದ್ದೇನೆ. ಸಮಾಧಿ ಸ್ಥಿತಿಯಲ್ಲಿ ನಾನಿದ್ದ ಕಾರಣ ನಿಮ್ಮ ಬರೋಣವನ್ನು ನಾನು ಅರಿಯಲಿಲ್ಲ ದೇವರೇ. ಮುನಿವರ, ಶುಂಡಾಲ ಜನ್ಮವನ್ನು ಎತ್ತು ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದೀರಿ. ಶ್ರೀಹರಿಯನ್ನು ಸೇರಬೇಕು ಎಂಬುದಾಗಿ ಎತ್ತರಕ್ಕೆ ಏರಿದ ನನ್ನನ್ನು ನೀವು ತಗ್ಗಿಸಿದ್ದೀರಿ. ಪೂಜ್ಯರೇ, ಈ ಜನ್ಮದಿಂದ ನನಗೆ ಮುಕ್ತಿ ಹೇಗೆ, ಮೋಕ್ಷ ಹೇಗೆ? ನಾನು ಇದರಲ್ಲಿಯೇ ಬಿದ್ದು ನರಳಬೇಕೆ ಪ್ರಭು? ಹೇಳಿ ಹೇಳಿ ಶಾಪ ವಿಮೋಚನೆಯನ್ನು ಕೊಡಿ.
2: ಮುಂದಕ್ಕೆ ಸಹಸ್ರ

0: ರಾಜ ಚಿಂತಿಸಬೇಡ, ನಿನ್ನದಾದಂತಹ ಜೀವನದ ಉದ್ದೇಶಕ್ಕೆ ನನ್ನ ಈ ಶಾಪವು ಪೂರಕವಾದದ್ದು ತಿಳಿ.
1: ಸರಿ,
0: ಆದರೆ ಸಹಸ್ರ ವರ್ಷಗಳ ಕಾಲ ನೀನು ಆನೆಯ ರೂಪದಲ್ಲೇ ಇರಬೇಕಾಗುತ್ತದೆ.
1: ಹೌದೇ?
0: ಮುಂದೆ ನಿನ್ನನ್ನು ಅನುಗ್ರಹಿಸುವುದಕ್ಕೆ ಸಹಸ್ರ ಮುಖದ ಆಯುಧಗಳನ್ನು ಹೊಂದಿದ ದೇವ ಶ್ರೀಹರಿಯೇ ಬರಲಿದ್ದಾನೆ.
1: ಸರಿ,
0: ಹಿಂದೆ ಸಹಸ್ರ ವರ್ಷ ಮಾಡಿದ ತಪಸ್ಸಿನ ಫಲದಿಂದ ವಿಷ್ಣು ಸಾಯುಜ್ಯವನ್ನು ಹೊಂದುತ್ತಿ ಹೋಗು, ನಿನಗೆ ಶುಭವಾಗಲಿ.
2: ಧನ್ಯನಾದೆ ಧನ್ಯನಾದೆ. ಏನಿದು, ಮುನಿತ್ವೋತ್ತಮರು ಶಾಪವನ್ನು ಕೊಟ್ಟು ನಿರ್ಗಮಿಸುವಂತಹ ಸ್ಥಿತಿಯಲ್ಲಿ ನನ್ನನ್ನು ನಾನು ನಿರಕ್ಕಿಸಿಕೊಳ್ಳುತ್ತಾ ಇದ್ದೇನೆ. ಏನಿದು, ನನ್ನ ದೇಹದ ಆಕಾರ ಬದಲಾಗುತ್ತಾ ಇದೆಯಲ್ಲ, ದೀರ್ಘ ದೇಹವನ್ನು ಪಡೆದುಕೊಳ್ಳುತ್ತಾ ಇದ್ದೇನೆ. ಪರ್ವತ ಒಂದಕ್ಕೆ ಕೈಕಾಲು ಮೂಡಿದ ಹಾಗೆ ದೊಡ್ಡದಾದಂತಹ ಗಜ ದೇಹವನ್ನು ಪಡೆಯುತ್ತಾ ಇದ್ದೇನೆ. ತಿರುಗಿ ನೋಡಿದರೆ ನನ್ನ ಪರಿವಾರದವರೆಲ್ಲರೂ ಆಗಲೇ ಆನೆಗಳಾಗಿ ಹೋಗಿದ್ದಾರೆ. ಹೌದು, ನನ್ನ ಬುದ್ಧಿಯು ವಿಕಲ್ಪವಾಗುತ್ತಾ ಇದೆ. ಹಾ ಹಾ ಹಾ.

ಇವತ್ತು ಮದ ಗಜವು ಮದ ಧಾರೆಯನ್ನು ಉಕ್ಕಿಸುತ್ತಾ ಸಾಗುತ್ತಿರುವಂತಹ ನನ್ನ ಆ ಮದದ ಗಂಧಕ್ಕೆ ಎಲ್ಲ ದುಂಬಿಗಳು ಬಂದು ನನ್ನನ್ನು ಮುತ್ತಿಕ್ಕುತ್ತಾ ಇದೆಯಲ್ಲ. ಬೇಸಿಗೆಯ ಬಿರು ಬಿಸಿಲಿನ ಬೇಗೆಗೆ ಬೆವರ ಧಾರೆ ಸುರಿಯುತ್ತಾ ಇದೆ. ಇದನ್ನು ತಂಪಾಗಿಸಿಕೊಳ್ಳುವಂತಹ ಬಗೆ ಹೇಗೆ ಎಂಬುದಾಗಿ ಹುಡುಕುತ್ತಾ ಹೋದಾಗ ದಿವ್ಯವಾದಂತಹ ಸರೋವರ ಒಂದು ಕಾಣಿಸುತ್ತಾ ಇದೆಯಲ್ಲ. ಇದರಲ್ಲೇ ನನ್ನ ದಾಹವನ್ನು ತಣಿಸಿಕೊಳ್ಳುತ್ತೇನೆ, ದೇಹವನ್ನು ತಂಪಾಗಿಸಿಕೊಳ್ಳುತ್ತೇನೆ, ಇಳಿಯುತ್ತೇನೆ. ಬನ್ನಿ ಬನ್ನಿ ಬನ್ನಿ.

ತ್ರಿಕುಟಾಚಲದ ಪರ್ವತದ ತಪ್ಪಲಲ್ಲಿ ವಿಹರಿಸಿಕೊಂಡಿದ್ದೇನೆ, ನನ್ನ ಪರಿವಾರದೊಂದಿಗೆ ಆನೆ ಹೋದದ್ದೇ ದಾರಿ ಎಂಬಂತೆ ವಿಹರಿಸುವಂತಹ ನಾನು ಈ ಕಾಡಿನಲ್ಲಿದ್ದಂತಹ ಎಲ್ಲ ಪ್ರಾಣಿವರ್ಗಕ್ಕೂ ಅರಸನಾಗಿದ್ದೇನೆ, ಗಜೇಂದ್ರನೆಂದು ನಮ್ಮವರಿಂದ ಕರೆಸಿಕೊಂಡಿದ್ದೇನೆ. ಆದರೆ

ತ್ರಿಕುಟಾಚಲದ ಕೆಳಗಿರುವಂತಹ ಕಮಲಕಾಸಾರದಲ್ಲಿ ಅದೆಷ್ಟೋ ಕಾಲದಿಂದ ಮೊಸಳೆಯಾದ ನಾನೇ ಇಲ್ಲಿದ್ದೇನೆ. ಇಲ್ಲಿರುವಂತಹ ಜಲಚರಗಳನ್ನು ತಿಂದು ಜೀವಿಸುತ್ತಾ ಇದ್ದೇನೆ. ಅದು ಸಾಕಾಗದೆ ಹೋದಾಗ ಮೇಲೆ ನೀರು ಕುಡಿಯುವುದಕ್ಕೆ ಬಂದಂತಹ ಪ್ರಾಣಿಗಳನ್ನು ಹಿಡಿದು ತಿಂದು ತೇಗುವವನು ನಾನು. ಆದರೆ ಇಂದು ಈ ಸರೋವರದ ನೀರೇ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ, ಪ್ರಕ್ಷುಬ್ಧತೆ ಕಾಡುತ್ತಾ ಇದೆ. ಯಾಕೆ ಏನು ಎಂಬುದನ್ನು ತಿಳಿಯಲೇಬೇಕು. ಯಾರೋ ಅಹಂಕಾರಿಗಳು ಈ ನೀರಿಗೆ ಇಳಿದಿದ್ದಾರೆ, ಅವರನ್ನು ವಿಚಾರಿಸಬೇಕು. ಏರ್ತೇನೆ ಮೇಲೆ. ಎಲ್ಲಾ

0: ಹೊಳಿರೆ ಗಜೇಂದ್ರನೆ. ಹಾಗೆ ಸಂಬೋಧಿಸುವುದಕ್ಕೂ ಕಾರಣವಿದೆ.
1: ಏನು?
0: ಅದೆಷ್ಟೋ ಆನೆಗಳನ್ನು ಸೇರಿಸಿಕೊಂಡು ನೀನು ಅವುಗಳಿಗೆ ಒಡೆಯನಿದ್ದಿ.
1: ಹೌದು.
0: ಆದ್ದರಿಂದ ಅವುಗಳನ್ನೆಲ್ಲ ಬಿಟ್ಟು ನಿನ್ನೊಂದೇ ಮಾತಾಡಿಸುವುದಕ್ಕೆ ಮುಂದೆ ಬಂದಿದ್ದೇನೆ. ಬಾಬಾಬ್ಬ, ನಿನ್ನ ಅಹಂಕಾರವೇ.
1: ಏನು ಅಹಂಕಾರ?
0: ನನ್ನಲ್ಲಿ ಕೇಳದೆ ಈ ನೀರಿಗಿಳಿದು ಆಡುತ್ತಾ ಇದೆಯಲ್ಲ, ಈ ವ್ಯಾಪ್ತಿಯಲ್ಲಿ ನಾನೇ ಒಡೆಯನಿದ್ದೇನೆ. ಅದನ್ನು ತಿಳಿದೋ ತಿಳಿಯದೆಯೋ ನೀನು ನೀರಿಗಿಳಿದದ್ದಿರಬಹುದು. ನನ್ನ ಆಳ್ವಿಕೆಯನ್ನು ನನ್ನ ಒಡೆತನವನ್ನು ಒಪ್ಪದೆ ಈ ರೀತಿಯಾಗಿ ಬಂದಿದ್ದೀಯಲ್ಲ. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲಾರೆ. ನೀರಿನ ಆಳಕ್ಕೆ ಒಯ್ದು ನಿನ್ನನ್ನು ಕೊಂದು ತಿನ್ನುತ್ತೇನೆ.
1: ಮೊಸಳೆಯೇ, ಈ ನೀರಿಗೆ ನೀನು ಒಡೆಯ ಎಂಬುದಾಗಿ ಹೇಳುತ್ತಾ ಇದ್ದಿ. ಹೊರಗಿನ ಪ್ರಪಂಚವನ್ನು ನೋಡಿದವನಲ್ವಲ್ಲ ನಾನು, ಯಾರು ಗೊತ್ತೇ?
2: ತ್ರಿಗುಟಾಚಲ.

0: ನೀನು ಸೀಮಿತವಾದಂತಹ ಈ ಸರೋವರಕ್ಕೆ ಒಡೆಯ, ನಾನು ಯೋಜನಾಂತರ ವಿಸ್ತಾರವುಳ್ಳಂತಹ ತ್ರಿಕೂಟಾಚಲಕ್ಕೆ ಒಡೆಯನಾಗಿದ್ದೇನೆ. ಮೃಗ ಪಕ್ಷಿಗಳು ನನ್ನ ನಡೆಗೆ ನಡುಗುತ್ತಾ ಇದೆ. ಪರ್ವತದ ಶಿಖರಗಳನ್ನು ನನ್ನ ಪದಘಾತದಿಂದ ನಾನು ಉರುಳಿಸಬಲ್ಲೆ. ನೀರಿನಲ್ಲಿರುವಂತಹ ನಕ್ರವೇ, ವಕ್ರ ಬುದ್ಧಿಯನ್ನು ತೋರಿದರೆ ನಿನ್ನನ್ನು ಮೆಟ್ಟಿ ತುಳಿಯುತ್ತೇನೆ, ಮೆಟ್ಟಿ ತುಳಿಯುತ್ತೇನೆ.
1: ಹಾಗಾದರೆ ನಾನು ಕೇಳಿದಂತಹ ಮಾತನ್ನು ನೀನು ಕೇಳುವುದಿಲ್ಲ, ನಾನು ಹೇಳಿದ ಹಾಗೆ ನೀನು ಅನುಸರಿಸುವುದಿಲ್ಲ.
0: ಇಲ್ಲ,
1: ನನ್ನಲ್ಲಿ ಮತ ತುಂಬಿ ಈ ರೀತಿಯಾಗಿ ಮಾತಾಡಿದ್ಯಲ್ಲ, ನನ್ನನ್ನು ಬಿಡುವ ಹಾಗಿಲ್ಲ. ಇದು ಹೋರಾಟದ ಮೂಲಕ ಜಯವನ್ನು
2: ಜ್ಞಾನದ ಮಹಿಮೆ ಶ್ರೀಹರಿಯ ನುತಿಸಿದ ಸರ್ವ ವಿಷಯಾಂತರವ ಮೆರೆಯುತ್ತ ಸರ್ವ

0: ಸಹಸ್ರ ವರ್ಷಗಳ ಕಾಲ ಹೋರಾಟ ನಡೆಯಿತು. ನನಗೆ ಸೋಲಾಗುತ್ತಾ ಇದೆ, ಸೋಲಾಗುತ್ತಾ ಇದೆ. ಕಾಲನ್ನು ಕಚ್ಚಿ ಹಿಡಿದೆಳೆಯುತ್ತಾ ಇದೆಯಲ್ಲ ಮೊಸಳೆ. ನೀರಿನಲ್ಲಿ ಮೊಸಳೆಗೆ ಬಲ ಎನ್ನುವುದು ಸಾಬೀತಾಗಿ ಹೋಯಿತು. ಅಯ್ಯೋ ಅಯ್ಯೋ, ನನಗೆ ಇಲ್ಲಿಂದ ಮೋಕ್ಷವಿಲ್ಲವೇ. ಈ ಸ್ಥಿತಿಯಲ್ಲಿರುವಾಗ ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲದಿಂದ ಶ್ರೀಹರಿಯ ಆ ಧ್ಯಾನ ಉಂಟಾಗುತ್ತಾ ಇದೆ, ಅವನ ಸ್ಮರಣೆ ಉಂಟಾಗುತ್ತಾ ಇದೆ. ಓ ಪುಂಡರೀಕಾಕ್ಷ, ನನ್ನನ್ನು ರಕ್ಷಿಸು. ಆರ್ತನನ್ನು ನೀನು ರಕ್ಷಿಸುವುದಲ್ಲವೇ. ಇದೋ ಈ ಕೊಳದಲ್ಲಿದ್ದಂತಹ ಪುಂಡರೀಕವನ್ನು ಸೊಂಡಿಲಲ್ಲೆತ್ತಿ ನಿನಗೆ ಅರ್ಪಿಸುತ್ತಾ ಇದ್ದೇನೆ. ಸಮರ್ಪಣಾ ಭಾವದಿಂದ ನಿನ್ನನ್ನು ಭಜಿಸುತ್ತಾ ಇದ್ದೇನೆ. ಬಾ ದೇವ್ರೆ, ಬಾ ದೇವ್ರೆ.
1: ನೀರಿನೊಳಗೆ

0: ಆನೆ ಮದ ತುಂಬಿ ನೀನು ನನ್ನನ್ನು ವಿರೋಧಿಸಿದೆ, ಆದರೆ ಹೋರಾಟದ ಪರವಾಗಿ ನೀನು ಸೋತು ಹೋಗಿರುವೆ. ನಿನ್ನ ಬಲವೆಲ್ಲವನ್ನೂ ಒಗ್ಗೂಡಿಸಿ ಎಷ್ಟೇ ಮೇಲಕ್ಕೆ ಎಳೆಯುವುದಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕಿಂತ ಇಮ್ಮಡಿ ಬಲವಾಗಿ ನಾನು ನಿನ್ನನ್ನು ಕೆಳಕ್ಕೆ ಎಳೆಯುತ್ತಾ ಇದ್ದೇನೆ. ನನ್ನ ವಿಕ್ರಮವನ್ನರಿಯದೆ ನನ್ನಲ್ಲಿ ಅಹಂಕಾರದ ಮಾತುಗಳನ್ನು ಆಡಿದೆಯಲ್ಲ, ಎಲ್ಲಿ ಹೋಯಿತೋ ನಿನ್ನ ಬಲ? ನಿನಗಿನ್ನು ಉಳಿಗಾಲ ಇಲ್ಲ, ನಿನ್ನನ್ನು ಇದು ನೀರಿನ ಆಳಕ್ಕೆ
1: ಎಳೆದೆಯುತ್ತಾರೆ. ರಕ್ಷಿಸು ರಕ್ಷಿಸು.
2: ಗಜೇಂದ್ರ
3: ದೇವರೇ,
2: ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಶಂಖ ಚಕ್ರ ಗದಾಧಾರಿ ಪದ್ಮಧಾರಿಯಾಗಿ ನಾನಿದು ಪ್ರತ್ಯಕ್ಷನಾಗಿದ್ದೇನೆ.
3: ಮಂಗಳ ಮೂರ್ತಿಯನ್ನು ಹೃದಯದಲ್ಲಿ ತುಂಬಿಕೊಳ್ಳುತ್ತಾ ಇದ್ದೇನೆ.
2: ಭಯಪಡದಿರು ಭಯಪಡದಿರು, ನಿನ್ನ ರಕ್ಷಣೆಗೋಸ್ಕರ ನಾನಿಲ್ಲಿಗೆ ಬಂದಿದ್ದೇನೆ.
3: ಹೌದೇ ಪ್ರಭು,
2: ನಿನ್ನ ಸೊಂಡಿಲ ನೆತ್ತಿ ನೀರನ್ನು ಪ್ರೋಕ್ಷಣೆ ಮಾಡಿದ್ದೀಯ. ಅದೇ ರೀತಿ ಸೊಂಡಿಲಿನಿಂದ ಕಮಲದ ಹೂವೊಂದನ್ನು ಕಿತ್ತು
3: ನಿನಗರ್ಪಣೆ
2: ನನಗೆ ಅರ್ಪಿಸಿದೀಯ. ಭಲೇ ಗಜೇಂದ್ರ ಭಲೇ, ಎರಡು ಕೈಗಳಿಂದ ಎತ್ತಿದ್ದೇನೆ, ಮೈಯನ್ನೊಮ್ಮೆ ತಡವಿದ್ದೇನೆ.
3: ಆದರೆ ಮೊಸಳೆ ನನ್ನನ್ನು ಎಳೆಯುತ್ತಾ ಇದೆ ದೇವರೇ.
2: ಮೊಸಳೆಯೇ?
3: ಹೌದು.
2: ಎಲ್ಲಾ ಜಲ ತಳ ಪ್ರಾಣಿಯೇ.

0: ಜಲಚರ ಪ್ರಾಣಿ.
1: ಏನು
0: ಯಾರಲ್ಲಿ ಸೆಣಸಾಡಬೇಕೆಂಬ ಜ್ಞಾನವೂ ಇಲ್ಲವೇ? ನಮಗೆ ಸರಿಯಾದ ಸಮಾನರಲ್ಲಿ ಹೋರಾಟ ಮಾಡಬೇಕು. ಅದು ಬಿಟ್ಟು ಈ ಆನೆಯನ್ನು ನೋಯಿಸುತ್ತಿದ್ದೀಯ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಆನೆಯ ರಕ್ಷಣೆಗೋಸ್ಕರ ಬಂದವನು ನಾನು.
1: ಏನು ಯಾರು ನೀನು?

0: ಏನು?
1: ನೀನು ಯಾರೆಂಬುದು ನಾನರಿಯೇ. ಈ ಆನೆ ನನ್ನಲ್ಲಿ ಹೋರಾಡಿ ಸೋತಿದೆ, ಅದೇ ನನಗೆ ಆಹಾರ. ಅದನ್ನು ಕೊಂದು ತಿನ್ನುವುದಕ್ಕಾಗಿ ನೀರಿನ ಆಳ ಕೇಳಿದೆ. ಇವಾಗ ನೀನು ತಡೆದೆಯಲ್ಲ, ತಡೆದರೆ ಆ ಆನೆಯ ಜೊತೆಯಲ್ಲಿ ನೀನು ನನ್ನ ಹೊಟ್ಟೆಯನ್ನು ಸೇರಬೇಕಾದೀತು. ಹಾಗಾಗಿ ಆ ವಿಚಾರವನ್ನು ಬಿಟ್ಟು ನೀನು ಒಂದು ತೊಲಗಬೇಕು. ಇಲ್ಲ, ನನ್ನನ್ನು ವಿಚಾರಿಸುವುದಕ್ಕಾಗಿಯೇ ಮುಂದೆ ಬಂದವನು. ಹೌದಾದರೆ ಯಾರು ನೀನು? ಎಲ್ಲವನ್ನೂ ತಿಳಿಸು.
0: ಆರ್ತನ ದೇವನು

ಮಕ್ಕರ, ನಾನ್ಯಾರೆಂಬ ಪ್ರಶ್ನೆ ನಿನ್ನದು. ತ್ರಿಮೂರ್ತಿಗಳಿಯೊಬ್ಬ ನಾನು. ಮಹಾವಿಷ್ಣು ಎಂಬುದು ನನ್ನ ನಾಮಧೇಯ. ಸಕಲ ಚರಾಚರ ಪ್ರಾಣಿಗಳನ್ನು

0: ಸಾಧನೆ ಮಾಡುವ ಕರ್ತವ್ಯ ನನ್ನದು. ನನ್ನ ಭಕ್ತರಲ್ಲಿ ಈತನು ಕೂಡ ಒಬ್ಬ, ಬಹಳ ಭಕ್ತಿಯಿಂದ ನನ್ನನ್ನು ಭಜಿಸಿದ್ದಾನೆ. ಅದಕ್ಕೋಸ್ಕರ ಗರುಡ ವಾಹನನಾಗಿ ಬಂದಿದ್ದೇನೆ. ಗಜೇಂದ್ರನನ್ನು ಸುಮ್ಮನೆ ಬಿಟ್ಟರೆ ನಿನಗೆ ಒಳ್ಳೆಯದು, ಇನ್ನಷ್ಟು ವರ್ಷ ಕಾಲ ಬದುಕಬಹುದು. ಇಲ್ಲವಾದರೆ ಈ ಶ್ರೀಚಕ್ರಕ್ಕೆ ನೀನು ಬಲಿಯಾಗಬೇಕಾದೀತು. ಜತನ ಜತನ,
1: ನೀನು ಆರ್ತರ ದೇವನಿರಬಹುದು, ಅವನಿನ್ನನ್ನು ಭಜಿಸಿದ್ದಿರಬಹುದು. ನಾನು ಭಜಿಸುವುದಲ್ಲ, ನಿನಗಿಂತಲೂ ಅಧಿಕವಾದಂತಹ ಬಲವನ್ನು ನಿನ್ನ ಮೇಲೆ ಪ್ರಯೋಗಿಸಿ ನಿನ್ನನ್ನು ಕೊಲ್ಲುವುದಕ್ಕೂ ನಾನು ಹಿಂಜರಿಯುವವನಲ್ಲ. ಹಾಗಾಗಿ ಯಾರು ಶ್ರೇಷ್ಠರು ಯಾರು ಬಲವಂತರು ಎಂಬುದನ್ನು

0: ಗಜೇಂದ್ರ
1: ದೇವರೇ
0: ಬಲು ದಣಿದೆಯ ಮಗನೇ.
1: ಹೌದು ಸ್ವಾಮಿ.
0: ಮಕರನೊಂದಿಗೆ ಹೋರಾಡಿ ಸೋತಿರುವೆಯ? ಚಿಂತೆ ಬೇಡ, ದುಃಖಿಸಬೇಡ.
1: ಹಾ
0: ಗಜೇಂದ್ರ, ನಿನ್ನ ಈ ಚಿಂತೆಗೆ ಕಾರಣ ಏನು ಎಂಬುದಾಗಿ ಹೇಳುವಯ್ಯ.
1: ಸಾಮಾನ್ಯ ಮಕರದಲ್ಲಿ ನಾನು ಸೋತು ಹೋದನಲ್ಲ ಪ್ರಭು.
0: ಹೌದೇ? ಖಂಡಿತ ಹಾಗಲ್ಲ. ಸಾಮಾನ್ಯದ ಮಕರ ಆತನಲ್ಲ.
1: ಮತ್ತೆ
0: ಆತ ಹಿಂದೊಮ್ಮೆ ಊಹು ಗಂಧರ್ವನಾಗಿದ್ದ ಆತ. ಆತನಿಗೆ ಮೋಕ್ಷ ಎಂಬುದಿಲ್ಲ ಎಂಬುದಾಗಿ ಋಷಿವಾಣಿ ಆಗಿತ್ತು.
1: ಋಷಿ ಶಾಪವಿ.
0: ಹೌದು, ಅದೇ ರೀತಿ ಶಾಪ ವಿಮೋಚನೆ ಆಗಿದೆ. ಆತ ಈಗ ಗಂಧರ್ವ ಲೋಕ ಸೇರಿದ್ದಾನೆ.
1: ದೇವರೇ,
0: ಏನು
1: ಮಕರದ ಕಥೆಯನ್ನು ಕೇಳಿದ್ದೀರಿ, ಆದರೆ ನನ್ನ ಜನ್ಮ ಈ ರೀತಿಯಾಗಿ ಗಜ ಜನ್ಮವಾಗಿದೆ. ಮೊದಲಾಗಿ ಮಕರನಿಗೆ ನೀವು ಮೋಕ್ಷವನ್ನು ಕೊಟ್ಟಿದ್ದೀರಿ.
0: ಹೌದು,
1: ನಿಜವಾಗಿ ನೋಡಿದರೆ ಜೀವನದಲ್ಲಿ ಈ ಕರಿ ಮಕರಗಳ ಹೋರಾಟದಂತೆ ಬದುಕು ಎನ್ನುವುದು ನನಗೆ ಅರ್ಥವಾಗಿದೆ. ಅಲ್ಲಿ ದ್ವಂದ್ವಗಳ ಹೋರಾಟ, ಅದರಿಂದ ಮುಕ್ತಿ ಕೊಟ್ಟು ನನಗೆ ಯಾವಾಗ ಮೋಕ್ಷವನ್ನು ನೀಡುತ್ತಿ ಪ್ರಭು? ಯಾವಾಗ ಮೋಕ್ಷವನ್ನು ನೀಡುತ್ತಿ
0: ಗಜೇಂದ್ರ? ನಿನ್ನ ವೃತ್ತಾಂತವನ್ನು ಕೇಳುತ್ತಿದ್ದೀಯೇ. ನೀನು ಕೇವಲ ಗಜೇಂದ್ರನಲ್ಲ, ನೀನು ಇಂದ್ರದ್ಯುಮ್ನ ಎಂಬ ರಾಜನಾಗಿದ್ದೀಯ.
1: ಓಹೋ,
0: ಹಿಂದೊಮ್ಮೆ ನೀನು ತಪಸ್ಸನ್ನು ಆಚರಿಸುವಂತ ಸಂದರ್ಭದಲ್ಲಿ, ಸಂತಾನ ಭಾಗ್ಯಕ್ಕೋಸ್ಕರ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಅಲ್ಲಿಗೆ ಮುನಿ ಬಂದಿದ್ದ. ಆ ಸಂದರ್ಭದಲ್ಲಿ ಆತನು ನಿನಗೆ ಶಾಪವು ನಿಂತ. ಯಾಕೆ ಗೊತ್ತೇ? ನೀನು ಆತನ ಬಂದಂತ ವಿಷಯವನ್ನು ಅರಿಯಲಿಲ್ಲ. ಆದ್ರೆ ಅದಕ್ಕೆ ಮರುಶಾಪವಿತ್ತ. ಸಾವಿರ ವರ್ಷಗಳ ಕಾಲ ನೀನು ಹೀಗೆ ಇರಬೇಕು.
1: ಆಮೇಲೆ
0: ಹೌದು, ಆಮೇಲೆ ವಿಷ್ಣುವಿನಿಂದಾಗಿ ನಿನಗೆ ಮೋಕ್ಷ ಎಂಬುದಾಗಿ ಹೇಳಿತ್ತು. ಅದೇ ರೀತಿ ನಿನಗೆ ಗಜೇಂದ್ರ ಮೋಕ್ಷವನ್ನು ನಾನು ಕರುಣಿಸಿದ್ದೇನೆ. ಗೊತ್ತಾಯಿತೇ?
1: ಈ ಜನ್ಮದಿಂದ ಮೋಕ್ಷ, ಆದ್ರೆ ಇಂದ್ರದ್ಯುಮ್ನಾಗಿಯೇ ನಾನು ಇರಬೇಕು ಎನ್ನುವಂತಹ ಬಯಕೆಯೇ ಪ್ರಭು?
0: ಗಜೇಂದ್ರ, ಇನ್ನು ನೀನು ಇಂದ್ರದ್ಯುಮ್ನಾಗಿ ಇರಲೇಬೇಕಾಗ್ತದೆ. ಯಾಕೆ ಗೊತ್ತೇ? ನೀನು ನಿನ್ನ ರಾಜ್ಯಕ್ಕೆ ಹೋಗಬೇಕು. ರಾಜ್ಯಕ್ಕೆ ಹೋಗಿ ಪರಿವಾರ ಸಮೇತ ರಾಜ್ಯವನ್ನು ಆಳಬೇಕು. ಮಾತ್ರವಲ್ಲ, ನೀನು ಈ ಹಿಂದೆ ಸಂತಾನ ಪ್ರಾಪ್ತಿಗೋಸ್ಕರ ನೀನು ತಪಸ್ಸನ್ನು ಆಚರಿಸಿದ್ದಿ. ಸಂತಾನ ಭಾಗ್ಯದಿಂದಾಗಿ ನೀನು ರಾಜ್ಯವನ್ನು ಆಳು. ಅದೇ ರೀತಿ ನಿನ್ನ ಕೊನೆ ಗಳಿಗೆಯಲ್ಲಿ ನಿನ್ನನ್ನು ನಾನು ವೈಕುಂಠಕ್ಕೆ ಕರೆಸಿಕೊಳ್ಳುತ್ತೇನೆ. ಆಗದೆ
1: ಅತೃಪ್ತವಾದಂತಹ ಬದುಕನ್ನು ಬದುಕುವುದಕ್ಕಾಗಿ ಇಂದ್ರದ್ಯುಮ್ನಾಗಬೇಕೇ ಪ್ರಭು? ಮತ್ತೆ ನಿನ್ನ ಸಾಯುಜ್ಯ ಪದವಿಯನ್ನು ಪಡೆಯುವುದಕ್ಕೆ ಹಾತೊರೆಯುತ್ತೇನೆ. ಜಯ ಜಯ ಜಯ ಜಯ ಜಯ.
0: ಶುಭವಾಗಲಿ, ಶುಭವಾಗಲಿ. ಭದ್ರಂ ಶುಭಂ ಮಂಗಲಂ.

ಇದುವರೆಗೆ ಗಜೇಂದ್ರ ಮೋಕ್ಷ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಕಾಸರಗೋಡು ಬೋವಿಕಾನದ ವಾಮನ ಆಚಾರ್ಯ ಹಾಗೂ ಸಂಗಡಿಗರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಸುರೇಶ ಆಚಾರ್ಯ, ನೀರ್ಚಾಲು, ಚೆಂಡೆ ಕೃಷ್ಣ ಭಟ್ ಅಡ್ಕ, ಮದ್ದಳೆ ಭಾಸ್ಕರ ಆಚಾರಿ ಕೊಂಕಣಿಮೂಲೆ, ಪಾತ್ರ ಪರಿಚಯ ಇಂದ್ರದ್ಯುಮ್ನ, ಬಾಲಕೃಷ್ಣ ಆಚಾರ್ಯ ನೀರ್ಚಾಲು, ಊಹೂ ಗಂಧರ್ವ ಹರೀಶ್ ಶೆಟ್ಟಿ ಮಣ್ಣಾಪು, ಪತ್ನಿಯರು ವಾಮನ ಆಚಾರ್ಯ ಬೋವಿಕಾನ, ದೇವಲಮುನಿ ಮಹಾಲಿಂಗೇಶ್ವರ ಭಟ್ ಪರಯಂಗೋಡು, ಅಗಸ್ತ್ಯ ಮುನಿ ನರಸಿಂಹ ಭಟ್ ಪಾತನಡ್ಕ, ವಿಷ್ಣು ವಾಮನ ಆಚಾರ್ಯ ಬೋವಿಕಾನ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 June 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.
6: ಇದುವರೆಗೆ ಯಕ್ಷಲಹರಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
1: 2253445,
0: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.

ಇನ್ನು ನಾಳೆ ಪ್ರಸಾರದಲ್ಲಿ 6:10 ಕರುಣಾಳು ಬಾ ಬೆಳಗ್ಗೆ, ಡಾಕ್ಟರ್ ಗುರುರಾಜ್ ಕರ್ಜಿಕೆಯವರಿಂದ 6:15 ಭಕ್ತಿಗೀತೆಗಳು, 6:30 ಚಿಂತನ ನರೇಂದ್ರ ರೈ ದೆರ್ಲಾ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35 ರೈತರಿಗೆ ಸಲಹೆ ಗಾನ ಸುಧೆ ಪ್ರಸಾರವಾಗುವುದು, 6:40, 7:15 ಭಾವಗೀತೆಗಳ ಪ್ರಸಾರ, 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಹಾಡಿಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ, 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮುಡಿಬರುವುದು, 12:05 ವನಿತಾ ವಿಹಾರದಲ್ಲಿ ಶಿಕ್ಷಣ ಅಂದು ಇಂದು, ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ ಉದಯ್ ಭಾಸ್ಕರ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಟಲ್

ಭೂಜಲ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ರಸಮಂಜರಿ. 3:00 ಮಂಚ ಹೇಗೀತ್. 3:30 ನಾಟ್ಯ ತರಂಗ್ ಮೂಡಿಬರಲಿದೆ. ಹಾಗೂ 4:00 ಉಜಾಲೆ ಉನ್ಕಿ ಯಾದೋ ಕಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳಿವು. ನಾಳೆ ಸಂಜೆ 5:00 ನಮ್ಮ ನಿಲಯದಿಂದ ಯಶೋವಾಣಿ ಸಾಧನೆಯ ಹೆಜ್ಜೆ ಗುರುತುಗಳು ಸಂದರ್ಶನಾಧಾರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಯಲ್ಲಾಪುರ ತಾಲೂಕು ಮಲವಳ್ಳಿಯ ಗಾನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತ ರಂಜನಾ ರವಿ ಹುಲ್ಬೆ. ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಭಾಗವಹಿಸುವವರು ಟಿ ಶ್ಯಾಮ್ ಪ್ರಸಾದ್. 5:30 ಚಿತ್ರಗೀತೆಗಳು. 6:30 ವಿಜ್ಞಾನದ ಮುನ್ನಡೆ.

ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯೋದ್ಯಮ ಸ್ವಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವಉದ್ಯೋಗವಾಗಿ ದೂಧ್ ಪೇಡ ತಯಾರಿಕೆ ಮತ್ತು ಮಾರಾಟ ಮಾಡುತ್ತಿರುವ ಹೊನ್ನಾವರದ ದೀಪಾ ಸುಬ್ರಹ್ಮಣ್ಯ ಭಟ್ಕಡ್ಲಿ ಅವರೊಂದಿಗೆ ಸಂದರ್ಶನ, ನಂತರ ಸ್ವಉದ್ಯೋಗಿ ಶರೀಫಾ ಎಂ ಮುಲ್ಲಾ ಅವರೊಂದಿಗೆ ಮಾತುಕತೆ ಮೂಡಿಬರುವುದು. ಬಳಿಕ ಕೃಷಿ ಮಾಹಿತಿ 7:45. ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಇನ್ನು 8:00. ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರುವುದು. 8:35. ಕನ್ನಡ ಚಿತ್ರಗೀತೆಗಳು, 9:15. ಹಿಂದಿ ಚಿತ್ರಗೀತೆಗಳ ಪ್ರಸಾರ. 9:30. ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಭಾಗವಹಿಸುತ್ತಾರೆ ಹರೀಶ್ ರಾವ್. ಪ್ರಸ್ತುತಪಡಿಸುವವರು ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾ ರಾವ್ ಮತ್ತು ಗೀತಾ ಪಾಲೇಕರ್. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇನ್ನು 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ವಿದ್ವಾನ್ ಡಾಕ್ಟರ್ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆ ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈಃ ಸಹ ಏಕಸ್ಯಾಃ ಸಭಾಯಾಃ ಅಧ್ಯಕ್ಷತಾ ಕೃತಾ. ಭಾರತಸ್ಯ ಆರ್ಥಿಕ ಪರಿವರ್ತನಸ್ಯ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾನಾಂ ವಿಷಯೇಷು ಚ ವಿಸ್ತೃತಾಃ ವಿಷಯಾಃ ಚರ್ಚಿತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ಸಾಯಂಕಾಲೆ ನವದಿಲ್ಲ್ಯಾಂ ನೇಪಾಳದೇಶಸ್ಯ ವಿದೇಶಮಂತ್ರಿಣ ಶಿಶಿರ ಖನಾಲ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಪಂಜಾಬ್ ರಾಜ್ಯೆ ಅದ್ಯ ಪ್ರಾತಃ ಫಿರೋಜ್ಪುರ ಫಾಜಿಲ್ಕಾ ಮಾರ್ಗೇ ವಾಹನ ಟ್ರಕ್ ಯಾನಯೋಃ ಸಹ ಸಂಘಟ್ಟೆ ನ್ಯೂನಾತಿನ್ಯೂನಂ ನವಜನಾಃ ಮೃತಾಃ. ಸಿಬಿಎಸ್ಇ ಇತ್ಯನೇನ ಅಂಕಾನಾಂ ಸತ್ಯಾಪನಾಯ ಪುನರ್ಮೂಲ್ಯಾಂಕನಾಯ ಚ ಆವೇದನ ಪತ್ರಾಣಾಂ ಪ್ರಸ್ತುತೀಕರಣಸ್ಯ ಅಂತಿಮ ತಿಥಿಃ ಶ್ವಃ ಪರ್ಯಂತಂ ವಿಸ್ತಾರಿತಾ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಸೂರ್ಯಕುಮಾರ ಯಾದವಸ್ಯ ಸ್ಥಾನೆ ಶ್ರೇಯಸ ಅಯ್ಯರಃ ಭಾರತೀಯ ದಲಸ್ಯ ನೂತನಃ ಟಿ20 ಅಂತಾರಾಷ್ಟ್ರೀಯ ದಲಸ್ಯ ನಾಯಕಃ ನಿಯುಕ್ತಃ. ವೈಭವ

0: ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪತ್ತೆ ಮಾಡಿದರು. ಅವರ ಪ್ರಮುಖ ಸಂಶೋಧನೆಯು ಪೈಪರ್ ಮೆಥಿಸ್ಟಿಕಮ್ ಎಂಬ ವೈಜ್ಞಾನಿಕ ನಾಮಧೇಯದ ಕಾವಾ ಎಂಬ ಸಸ್ಯದ ಬಗೆಗಿನದ್ದಾಗಿತ್ತು. ಈ ಸಸ್ಯದಿಂದ ಹೊರತೆಗೆದ ಔಷಧೀಯ ಅಂಶದ ಆಧಾರದ ಮೇಲೆ ಇವರ ಪ್ರತಿಭೆಯನ್ನು ಅರಿತ ಡಾ ಹ್ಯಾರಿ ಹೋಲ್ಮನ್ ರವರು ಬಾಲ್ರನ್ನು ಕುಷ್ಠರೋಗ ವಾಸಿ ಮಾಡಲು ಇರುವ ಸಮಸ್ಯೆಯನ್ನು ಪರಿಹರಿಸೋಕೆ ಆಹ್ವಾನ ನೀಡಿದ್ರು. ಕುಷ್ಠರೋಗಕ್ಕೆ ಆಗ ಇದ್ದದ್ದು ಒಂದೇ ಮದ್ದು, ಅದು ಗರುಡ ಫಲದ ಎಣ್ಣೆಯ ಬಳಕೆ. ಆದರೆ ಆ ಎಣ್ಣೆಯು ಹಚ್ಚಲೂ ಸೂಕ್ತವಾಗಿರಲಿಲ್ಲ, ಸೇವಿಸಲು ಅತಿ ಕಹಿ, ಸೇವಿಸಿದರೆ ವಾಂತಿ ಶತಸಿದ್ಧ. ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದರೆ ಚರ್ಮದ ಪದರದ ಕೆಳಗೆ ಗುಳ್ಳೆಗಳನ್ನೆಬ್ಬಿಸಿ ಮನುಷ್ಯರೋ ಪ್ಯಾಕಿಂಗ್ ಮಾಡಲು ಬಳಸುವ ಗಾಳಿಯ ಗುಳ್ಳೆ ತುಂಬಿರುವ ಪ್ಲಾಸ್ಟಿಕ್ಕಿನ ಬಬಲ್ ರ್ಯಾಪೋ ತಿಳಿಯುತ್ತಿರಲಿಲ್ಲ. ಆಲಿಸ್ ಬಾಲ್ ರವರು ಈ ಗರುಡ ಫಲ, ಕಾಲ್ ಮೋಗ್ರಾ ಅಥವಾ ಕಾಡು ಬಾದಾಮಿ ಮರದ ಎಣ್ಣೆಯಿಂದ ಚರ್ಮವು ಹೀರಿಕೊಳ್ಳಬಲ್ಲ, ಚುಚ್ಚುಮದ್ದಿನ ರೂಪದಲ್ಲಿ ನೀಡಲು ಸಾಧ್ಯವಾಗುವಂತಹ ಅಂಶವನ್ನು ಸೋಸಿ ಹೊರತೆಗೆದರು. ಇದು ಕುಷ್ಠರೋಗವನ್ನು ಜಗತ್ತಿನಿಂದ ನಿರ್ಮೂಲನೆ ಮಾಡುವ ಪ್ರಕ್ರಿಯೆಯ ಮೊದಲ ಹಾಗೂ ಮಹತ್ವದ ಹೆಜ್ಜೆಯಾಯಿತು. ನೀರಿನಲ್ಲಿ ಕರಗುವ ಮತ್ತು ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದಾಗ ದೇಹವು ಸುಲಭವಾಗಿ ಹೀರಿಕೊಳ್ಳಬಹುದಾದ ಔಷಧವನ್ನು ಕಂಡುಹಿಡಿದ ಶ್ರೇಯ ಇವರಿಗೆ ಸಲ್ಲಬೇಕು. ಹೀಗೆ ಕಾಲ್ ಮೋಗ್ರಾ ಎಣ್ಣೆಯಿಂದ ಔಷಧೀಯ ಅಂಶವನ್ನು ಹೊರತೆಗೆಯುವ ವಿಧಾನವನ್ನು ಆಲಿಸ್ ರವರು ಬಾಲ್ ವಿಧಾನ ಎಂದು ಹೆಸರಿಸಿ ಇದರ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಬರೆದರು. ಆದರೆ ಅದನ್ನು ಪ್ರಕಟಿಸುವ ಮೊದಲೇ ಪ್ರಯೋಗವೊಂದರಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಕ್ಲೋರಿನ್ ಅನಿಲವನ್ನು ಉಸಿರಾಡಿ ಅಸುನೀಗಿದರು. ವಿಷಾನಿಲಗಳಿಂದ ಬಚಾವಾಗುವುದು ಹೇಗೆ ಎಂದು ಗ್ಯಾಸ್ ಮಾಸ್ಕ್ ಬಳಸುವುದನ್ನು ವಿದ್ಯಾರ್ಥಿಗಳಿಗೆ ವಿವರಿಸುತ್ತಿದ್ದಾಗ ಈ ಘಟನೆ ನಡೆಯಿತು. ಇವರ ಸಂಶೋಧನೆ ಜಗತ್ತಿಗೆ ತಿಳಿಯುವ ಮೊದಲೇ ಇವರು ಇಹಲೋಕ ತ್ಯಜಿಸಿದರು. ಆದರೆ ಅದೇ ಹವಾಯಿ ವಿಶ್ವವಿದ್ಯಾಲಯದಲ್ಲಿದ್ದ ಆರ್ಥರ್ ಡೀನ್ ಎಂಬ ರಸಾಯನ ವಿಜ್ಞಾನಿ ಆಲಿಸ್ ರವರ ಸಂಶೋಧನಾ ಪ್ರಬಂಧವನ್ನು ಕದ್ದು ತಮ್ಮ ಹೆಸರಿನಲ್ಲಿ ಪ್ರಕಟಿಸಿ ಬಾಲ್ ವಿಧಾನವನ್ನು ಡೀನ್ ವಿಧಾನ ಎಂದು ಬದಲಿಸಿ ಈ ಮಹತ್ತರ ಸಂಶೋಧನೆಯ ಶ್ರೇಯವನ್ನು ಪಡೆದರು. ಆದರೆ ಇದು ನಡೆದು ಸುಮಾರು ಒಂದು ದಶಕದ ನಂತರ ಹ್ಯಾರಿ ಹೋಲ್ಮನ್ ಎಂಬ ಆಲಿಸ್ರ ಸಹವರ್ತಿಯೇ ಆಲಿಸ್ ಬಾಲ್ ಅವರಿಗೆ ಸಿಗಬೇಕಾದ ಗೌರವವನ್ನು ತಮ್ಮ ವೈಜ್ಞಾನಿಕ ಲೇಖನದಲ್ಲಿ ಬರೆದು ಜಗಜ್ಜಾಹೀರು ಮಾಡಿದರು. ಅದರ ನಂತರ ಅನೇಕ ಸ್ಮಾರಕಗಳು, ಸಂಶೋಧನಾ ಪ್ರಯೋಗಾಲಯಗಳು, ಆರೋಗ್ಯ ಸಂಸ್ಥೆಗಳು ಆಲಿಸ್ ಬಾಲ್ ಅವರ ಹೆಸರನ್ನು ತಳೆದವು. ಕುಷ್ಠರೋಗ ಮುಕ್ತ ದೇಶಗಳೆಲ್ಲವೂ ಇವರ ಕೊಡುಗೆಯನ್ನು ಮನಸಾ ಸ್ಮರಿಸಲೇಬೇಕು. ಸಂಶೋಧನೆಯೊಂದರಿಂದ ಬದಲಾದ ಜಗದ ಚಹರೆಯ ಹಿಂದಿನ ಇವರ ಅಧ್ಯಯನ ಅವಿರತ ಪರಿಶ್ರಮಕ್ಕೆ ತಲೆಬಾಗಲೇಬೇಕು.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಮುನಿರತ್ನ ಎಂಬ 79 ವರ್ಷದಾಕೆ ಸುದಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 3ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.1 ಅಡಿ ಎತ್ತರವಿದ್ದು ದುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ, ತೆಲುಗು, ಹಿಂದಿ ಹಾಗೂ ಉರ್ದು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ತೇಜಸ್ವಿನಿ ಎಂಬ 17 ವರ್ಷದಾಕೆ ಕಳೆದ ಜನವರಿ 31ನೇ ತಾರೀಖಿನಿಂದ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.5 ಅಡಿ ಎತ್ತರವಿದ್ದು ದುಂಡುಮುಖ, ಕಪ್ಪು ಮೈಬಣ್ಣ, ದೃಢಕಾಯ ಮೈಕಟ್ಟು ಹೊಂದಿದ್ದು ಕನ್ನಡ, ತೆಲುಗು, ಹಿಂದಿ, ತಮಿಳು ಹಾಗೂ ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಕರಿಷ್ಮಾ ಕುಮಾರಿ ಎಂಬ 17 ವರ್ಷದಾಕೆ ಕಳೆದ ಮೇ ತಿಂಗಳ 1ನೇ ತಾರೀಖಿನಿಂದ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.4 ಅಡಿ ಎತ್ತರವಿದ್ದು ಕೋಲು ಮುಖ, ಬಿಳಿ ಮೈಬಣ್ಣ,

0: ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ಭೋಜ್ಪುರಿ ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಇವರುಗಳ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
5: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
4: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
5: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
4: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
5: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
4: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
5: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
4: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
5: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
4: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ದಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೈ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತ ಹಾಗೂ ಶೈಲೇಂದ್ರ ಕುಶ್ವಾಹ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ಉಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಭತ್ತದ ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವದ ಕುರಿತು ಮಾಹಿತಿ ನೀಡುತ್ತಾರೆ ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರೂಪಾ ಎಸ್ ಪಾಟೀಲ್.
1: ಭತ್ತದಲ್ಲಿ ಬೀಜೋಪಚಾರದ ಮಹತ್ವ ಇವತ್ತಿನ ವಿಷಯ. ಮನುಷ್ಯರಿಗೆ ರೋಗ ಬರಲ್ವಾ, ಅದೇ ತರನಾಗಿ ಪ್ರತಿಯೊಂದು ಬೆಳೆಗಳಿಗೂ ಕೂಡ ಬಿತ್ತನೆ ಮಾಡಿದಾಗಿಂದ ಹಿಡಿದ್ಬಿಟ್ಟು ಕೊಯ್ಲು ಆಗೋ ತನಕನೂ ಕೂಡ ಒಂದಲ್ಲ ಒಂದು ಕೀಟ ಅಥವಾ ರೋಗಗಳಿಗೆ

ಬೆಳೆಗಳು ತುತ್ತಾಗ್ತಾ ಇರ್ತವೆ. ಸೊ ಹೀಗಾಗಿ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅನ್ನೋ ಥರ ಬಿತ್ತುವ ಬೀಜಕ್ಕೆ ಸಾಕಷ್ಟು ಮಹತ್ವ ಇದೆ. ನಾವು ಹೇಳ್ತೀವಿ ಯಾವುದೇ ಒಂದು ಬೀಜ ನಾವು ಬಿತ್ತುವಾಗ ಅದು ಒಳ್ಳೆ ಗುಣಮಟ್ಟದ್ದಾಗಿರಬೇಕು, ಕೀಟ ಮತ್ತು ರೋಗ ಮುಕ್ತ ಆಗಿರಬೇಕು, ಅದಾಗೆ ನಮಗೆ ಒಳ್ಳೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಬೀಜೋಪಚಾರ ಬಹಳಷ್ಟು ಮಹತ್ವವನ್ನು ಅದು ಹೊಂದಿದೆ. ರೋಗರಹಿತವಾದ ಉತ್ತಮ ಗುಣಮಟ್ಟದ ಬೀಜಗಳನ್ನು ಮತ್ತು ರೋಗ ನಿರೋಧಕ ತಳಿಗಳು ಮತ್ತು ಬೀಜಗಳನ್ನು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಹಾಗೂ ಗುಣಮಟ್ಟದ ಇಳುವರಿಯನ್ನು ಕೂಡ ನಾವಿಲ್ಲಿ ಪಡಿಬಹುದು. ಈಗ ನಾವಿಲ್ಲಿ ನೋಡೋಣ ರೋಗ ಯಾವ ರೀತಿಯಾಗಿ ಬೀಜದಿಂದ ಹರಡುತ್ತೆ, ಯಾಕೆ ಬೀಜೋಪಚಾರ ಅಷ್ಟು ಮಹತ್ವದ್ದು ಅಂತ. ಈಗ ಎರಡು ರೀತಿಯಾಗಿ ನಾವು ಬೀಜದಿಂದ ಹರಡುವ ರೋಗಗಳನ್ನು ನಾವಿಲ್ಲಿ ಗಮನಿಸಬಹುದು. ಅದರಲ್ಲಿ ರೋಗ ಇರುವ ಬೀಜಗಳು ಮೊಳಕೆ ಬರೋದಕ್ಕಿಂತ ಮೊದಲನೇ ಅದು ಕೊಳಿತಾ ಹೋಗ್ತದೆ. ಬೀಜ ಇನ್ನೂ ಮೊಳಕೆನೇ ಆಗಿರೋದಿಲ್ಲ, ಅಂತ ಸಮಯದಲ್ಲೇ ಕೂಡ ಅದು ರೋಗಕ್ಕೆ ತುತ್ತಾಗಿ ಬೀಜಗಳು ಸತ್ತೋಗ್ತದೆ. ಒಂದೊಂದು ಸರ್ತಿ ಏನಾಗುತ್ತೆ ಎರಡನೇ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಮೊಳಕೆ ಬಂದ್ರೂ ಕೂಡ ಒಂದು ತಿಂಗಳವರೆಗೆ ಸಸಿಗಳು ಅಲ್ಲಲ್ಲಿ ನಮಗೆ ಸಾಯುವುದು ಅಥವಾ ಒಣಗುವುದು ಕಂಡು ಬರ್ತದೆ. ಸೊ ಈ ತರದಾಗಿ ರೋಗಗಳು ಬರೋದ್ರಿಂದ ನಾವಿಲ್ಲಿ ಬೀಜೋಪಚಾರ ಮಾಡಿ ಬಿತ್ತೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತದೆ. ಬೀಜೋಪಚಾರ ಹಲವಾರು ಸೂಕ್ಷ್ಮಾಣು ಜೀವಿಗಳಿಂದ ನಮಗಿಲ್ಲಿ ರೋಗಗಳು ಬರ್ತವೆ. ಅದರಲ್ಲಿ ಶಿಲೀಂಧ್ರದಿಂದ ಆಗಿರ್ಬೋದು, ಬ್ಯಾಕ್ಟೀರಿಯಾದಿಂದ ಆಗಿರ್ಬೋದು. ನಾವು ಇಲ್ಲಿ ಬತ್ತದು ಮಣ್ಣಿನಿಂದನೂ ಕೂಡ ಹರಡುತ್ತೆ, ಬೀಜದಿಂದನೂ ಕೂಡ ಹಲವಾರು ರೋಗಗಳು ಹರಡುತ್ತೆ, ಗಾಳಿ ಮೂಲಕ ಹರಡುತ್ತೆ. ನಾವಿಲ್ಲಿ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನು ಯಾವ ಥರ ಬೀಜೋಪಚಾರ ಮಾಡಿ ಬಿತ್ತಬೇಕು ಅನ್ನೋದರ ಕುರಿತಾಗಿ ಅದು ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆ ಭತ್ತ. ಈಗೆಲ್ಲ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ಕಡೆಯೂ ಕೂಡ ರೈತರು ಉತ್ಸಾಹದಿಂದ ಕೃಷಿ ಇಲಾಖೆಗಳಿಂದ ರೈತ ಸಂಪರ್ಕ ಕೇಂದ್ರಗಳಿಂದೆಲ್ಲ ಬೀಜಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಬೀಜವನ್ನು ಭತ್ತದ ಸಸಿ ಮಡಿ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ನೇರ ಬಿತ್ತನೆ ಮಾಡೋದಾಗಲಿ ಅಥವಾ ನಾಟಿ ಮಾಡೋದಾಗಲಿ ಪೂರ್ವದಲ್ಲಿ ಏನಪ್ಪ ಅಂತಂದರೆ ಬೀಜೋಪಚಾರ ಮಾಡಿ ಬಿತ್ತೋದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಗಳಿಸ್ತದೆ. ಸೊ ಬೀಜೋಪಚಾರದಲ್ಲಿ ಎರಡು ಥರದ ವಿಧಾನಗಳಿದ್ದಾವೆ. ನಾವಲ್ಲಿ ಜೈವಿಕ ಜೀವಾಣುಗಳಿಂದನೂ ಕೂಡ ನಾವಿಲ್ಲಿ ಬೀಜೋಪಚಾರ ಮಾಡಿ ಬಿತ್ತಬಹುದು. ನೀವೆಲ್ಲ ಕೇಳಿರ್ಬೋದು ಟ್ರೈಕೋಡರ್ಮಾ ಅಥವಾ ಸುಡೋಮನಾಸ್ ಫ್ಲೋರೋಸನ್ಸ್ ಅಂತ ಹೇಳಿ ನಮಗೆ ಜೀವಾಣು ಇದೆ, ಅದನ್ನು 4-10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ರಾಸಾಯನಿಕ ಶಿಲೀಂಧ್ರನಾಶಕಗಳಾದ ಕ್ಯಾಪ್ಟಾನ್ ಆಗಿರ್ಬೋದು, ಥೈರಾಮು, ಮ್ಯಾಂಕೋಜೆಬ್, ಕಾರ್ಬನ್ ಡೈಜಿಮ್ನ, ಈ ಶಿಲೀಂಧ್ರನಾಶಕಗಳನ್ನು 2-3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಈಗ ನಾವು ನೋಡೋಣ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಏನೇನು ಉಪಯೋಗಗಳಿದ್ದಾವೆ ಅಂತ ಹೇಳಿಬಿಟ್ಟು, ಈಗ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಉತ್ತಮವಾದಂತಹ ಮೊಳಕೆ ಒಡೆಯುವುದನ್ನು ನಾವು ನೋಡ್ಬೋದು. ನಾವು ಭತ್ತದಲ್ಲಿ ಬೀಜೋಪಚಾರ ಮಾಡಿ ಬಿತ್ತಿದಾಗ ಸರಿಯಾಗಿ ಮೊಳಕೆ ಒಡೆಯೋದ್ರಿಲ್ಲ. ಸೊ ಈಗ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಉತ್ತಮ ಮೊಳಕೆ ಒಡೆಯುವುದನ್ನು ಕೂಡ ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಒಂದೇ ಸಮನಾದ ಸಸ್ಯಗಳ ಬೆಳವಣಿಗೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮತ್ತು ಇಲ್ಲಿ ನಾವು ಹೇಳ್ತೀವಿ ನಿರ್ದಿಷ್ಟ ಸಸ್ಯಗಳ ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ಕಾಪಾಡಿಕೊಳ್ಬಹುದು. ಮತ್ತು ಬೆಳೆಗಳನ್ನು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ರೋಗಗಳು ಇತ್ತು ಅಂತಾದರೆ ಆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಇಲ್ಲಿ ಮೊದಲನೇ ಹಂತದಲ್ಲಿರ್ತಕ್ಕಂತಹ ಏನಾದರೂ ರೋಗಗಳು ಇತ್ತು ಅಂತಾದರೆ ಅವುಗಳನ್ನು ನಾವಿಲ್ಲಿ ಹತೋಟಿ ಮಾಡಬಹುದು. ಅಷ್ಟೇ ಅಲ್ಲ, ಈ ಬೀಜೋಪಚಾರದಿಂದ ಮಣ್ಣಿನಿಂದ ಏನಾದರೂ ರೋಗಗಳು ಹರಡ್ತಾ ಇತ್ತು ಅಂತಾದರೆ ಆ ರೋಗಗಳನ್ನು ಕೂಡ ನಾವಿಲ್ಲಿ ಸಹ ಹತೋಟಿ ಮಾಡಬಹುದು. ಭತ್ತದಲ್ಲಿ ಬೀಜೋಪಚಾರ ನಾವಿಲ್ಲಿ ಪ್ರಮುಖವಾಗಿ ಎದಕ್ಕೆ ಹೇಳ್ತಿದ್ದೀವಿ ಅಂತಂದರೆ, ಭತ್ತದಲ್ಲಿ ಪ್ರಮುಖವಾದಂತಹ ರೋಗ ಅಂತಂತಂದರೆ ಬೆಂಕಿ ರೋಗ. ಈ ಬೆಂಕಿ ರೋಗ ನಿಮಗೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಬೆಂಕಿ ರೋಗ. ಇದು ಭತ್ತ ಬೆಳೀತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇದು ಅತ್ಯಂತ ವ್ಯಾಪಕವಾಗಿ ಕಂಡು ಬರ್ತಕ್ಕಂಥದ್ದು ರೋಗ. ಎಲ್ಲೆಲ್ಲಿ ಹೆಚ್ಚು ಮಳೆ ಬೀಳ್ತದೋ ಮತ್ತು ಎಲ್ಲೆಲ್ಲಿ ತಂಪು ಹವೆ ಇರ್ತಕ್ಕಂತಹ ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶಗಳಲ್ಲಿ ಈ ಭತ್ತದಲ್ಲಿ ಬೆಂಕಿ ರೋಗ ಕಂಡು ಬರ್ತದೆ. ಈ ಬೆಂಕಿ ರೋಗ ಇದು ಒಂದು ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತಹ ಒಂದು ರೋಗ ಇದು. ಸೊ ಈ ರೋಗವನ್ನು ಇದು ರೋಗದ ಲಕ್ಷಣಗಳು ಏನಪ್ಪ ಅಂತಂದರೆ ಈ ರೋಗ ಲಕ್ಷಣಗಳನ್ನು ವಿವಿಧ ಹಂತಗಳಲ್ಲಿ ನಾವಿಲ್ಲಿ ಕಾಣಬಹುದು. ರೋಗದ ಲಕ್ಷಣಗಳನ್ನು ನಾವು ನೋಡೋದಾದರೆ ಗಿಡದ ವಿವಿಧ ಭಾಗಗಳಾದ ಎಲೆ ಆಗಿರ್ಬೋದು, ಗಣ್ಣಾಗಿರ್ಬೋದು, ದೇಟು, ತೆನೆ ಮತ್ತು ಕಾಳುಗಳ ಮೇಲೂ ಕೂಡ ಈ ಭತ್ತದ ಬೆಂಕಿ ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬ್ಲಾಸ್ಟ್ ಅಂತ ಹೇಳ್ತೀವಿ, ರೈಸ್ ಬ್ಲಾಸ್ಟ್ ಅಂತ ನಾವಿಲ್ಲಿ ಹೇಳ್ತೇವೆ. ಇಲ್ಲಿ ಲಕ್ಷಣಗಳು ಏನಪ್ಪ ಅಂತಂದರೆ ಪ್ರಾರಂಭಿಕ ಹಂತದಲ್ಲಿ ಎಲೆಯ ಮೇಲೆ ಚಿಕ್ಕ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರ್ತವೆ. ಇಂಥ ಚುಕ್ಕೆಗಳು ಏನಪ್ಪ ಅಂತಂದರೆ ಇದು ಒಂಥರ ಕದ್ರಿನ ಆಕಾರದಲ್ಲಿರ್ತದೆ, ಅಂದರೆ ಕಣ್ಣಿನ ಆಕಾರದಲ್ಲಿ ಅದು ಇರ್ತದೆ. ಚುಕ್ಕೆಗಳ ಗಾತ್ರ ಹೆಚ್ಚಾಗಿ ಹೋದ

ಅಂತ ಏನಾಗ್ತದೆ, ಅಲ್ಲಿ ಎಲೆ ಮೇಲೆ ಇರ್ತಕ್ಕಂತ ಮಚ್ಚೆಗಳು ವಿಸ್ತಾರಗೊಂಡು ಅವು ಏನಾಗ್ತವೆ ಅಂತಂದ್ರೆ ಒಂಥರ ಕಣ್ಣಿನ ಆಕಾರ, ಈಗಾಗಲೇ ಹೇಳಿದ್ರೆ ಕಣ್ಣಿನ ಆಕಾರ ತರ ಇರ್ತದೆ. ಮೊದಲು ಅದು ರೌಂಡ್ ಆಕಾರದಲ್ಲಿ ಇರ್ತದೆ, ಆಮೇಲೆ ಚುಕ್ಕೆಗಳು ವಿಸ್ತಾರಗೊಂಡು ಅದೇನಾಗ್ತದೆ ಕಣ್ಣಿನ ಆಕಾರವನ್ನು ಹೊಂದ್ತದೆ. ಮಚ್ಚೆಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಅವು ಒಂದಕ್ಕೊಂದು ಸೇರ್ಕೊಂಡು ಬಿಟ್ಟು ಇಡೀ ಸಸ್ಯವೇ ಒಣಗಿ ಒಂಥರ ಅದು ಬೆಂಕಿಯಿಂದ ಸುಟ್ಟಂತೆ ಕಾಣ್ತದಕ್ಕೆ ರೈತರು ಇಲ್ಲ ಅಂತಾರೆ, ಬ್ಲಾಸ್ಟ್ ಬ್ಲಾಸ್ಟ್ ಅಂತ ಅಥವಾ ಬೆಂಕಿ ಬಿದ್ದಿದೆ ಅಂತ ಹೇಳಿ ಅಂತಾರೆ. ಸೊ ಹೀಗಾಗಿ ಅದ್ರ ಹೆಸರು ಕೂಡ ಬೆಂಕಿ ರೋಗ ಅಂತ ಹೇಳಿ. ಒಂದ್ ವೇಳೆ ಇದೇನಾದ್ರೂ ತೆನೆ ಬಿಡದಂತಹ ಗಣ್ಣಿಗೆ ಏನಾದ್ರೂ ಈ ರೋಗ ತಗಲ್ತು ಅಂತಂದ್ರೆ ತೆನೆ ಮುರಿದು ನೇತಾಡ್ದಂಗೆ ಕಾಣಿಸುತ್ತೆ. ಅದಕ್ಕೆ ನಾವು ಕುತ್ತಿಗೆ ಕೊಳೆ ರೋಗ ಅಂತ ಹೇಳಿ ಕೂಡ ನಾವು ಅದಕ್ಕೆ ಹೇಳ್ತೀವಿ. ನೆಕ್ ಬ್ಲಾಸ್ಟ್ ಅಂತ ಹೇಳ್ತೀವಿ, ಲೀಫ್ ಬ್ಲಾಸ್ಟ್ ಅಂತ ಹೇಳ್ತೀವಿ, ನೋಡಲ್ ಬ್ಲಾಸ್ಟ್ ಅಂತ ನಾವು ಕೂಡ ಹೇಳ್ತೀವಿ. ಸೊ ಕಾಳುಗಳ ಮೇಲೆ ಈ ರೋಗ ಏನಾದರೂ ಕಾಣಿಸ್ಕೊಳ್ತು ಅಂತಾದ್ರೆ ಬಾಧೆಗೊಳಗಾದ ಕಾಳುಗಳು ಜಳ್ಳಾಗ್ತವೆ, ಮತ್ತೆ ಇಲ್ಲಿ ನಮಗೆ ಬೆಳೆ ಇಳುವರಿ ಕೂಡ ತುಂಬಾ ಗಣನೀಯವಾಗಿ ಇಲ್ಲಿ ಕುಂಠಿತಾಗ್ತದೆ. ಇದು ನಾನು ಈಗಾಗಲೇ ಹೇಳಿದೆ, ಈ ರೋಗ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಈ ಶಿಲೀಂಧ್ರದ ಹೆಸರು ಪೆರಿಕ್ಯುಲೇರಿಯಾ ರೈಸೆ ಅಂತ ಹೇಳಿಬಿಟ್ಟು ಅದರದ್ದು ವೈಜ್ಞಾನಿಕ ಹೆಸರು. ಇಲ್ಲಿನೂ ಕೂಡ ಹಾಗೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಇಲ್ಲಿ ಬರೀ ಬೀಜೋಪಚಾರ ಒಂದಷ್ಟೇ ಅಲ್ಲ, ಇದಕ್ಕೆ ಸಮಗ್ರವಾದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಸಮಗ್ರವಾದ ನಿರ್ವಹಣಾ ಕ್ರಮಗಳು ಅಂತಂದರೆ ಇದಕ್ಕೆ ಎಲ್ಲ ರೀತಿಯ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಸ್ಟಾರ್ಟಿಂಗಿಂದ ಹಿಡ್ಕೊಂಡು ನಾವು ಎಲ್ಲಿ ಭತ್ತದ ಬೆಂಕಿ ರೋಗ ಪೀಡಿತ ಕ್ಷೇತ್ರಗಳಿಂದ ನಾವು ಅಥವಾ ತಾಕುಗಳಿಂದ ಬೀಜಗಳನ್ನು ನಾವು ಬಿತ್ತನೆಗೆ ಬಳಸಬಾರ್ದು, ಮತ್ತು ಅಂದರೆ ಒಳ್ಳೆಯ ಗುಣಮಟ್ಟದ ರೋಗರಹಿತವಾದಂತಹ ಬೀಜಗಳನ್ನು ನಾವಿಲ್ಲಿ ಬಿತ್ತನೆಗೆ ಬಳಸಬೇಕು. ಮತ್ತು ಆದಷ್ಟು ನಾವು ಬೀಜಗಳನ್ನು ಉಪ್ಪು ನೀರಿನ ದ್ರಾವಣದಿಂದ ಸ್ವಚ್ಛವಾಗಿ ತೊಳೆದು ಜಳ್ಳಾಗಿದ್ದೆಲ್ಲನೂ ತೆಗೆದುಬಿಟ್ಟು ಇಲ್ಲಿ ನಾವು ಸಸಿ ಮಡಿ ಮಾಡುವಾಗ ಸದೃಢವಾದ ಬೀಜಗಳನ್ನು ಉಪ್ಪು ನೀರಿನ ದ್ರಾವಣದಿಂದ ಬಳಸಬೇಕು. ಉಪ್ಪು ನೀರಿನ ದ್ರಾವಣ ಇಲ್ಲಿ ಬಹಳಷ್ಟು ಜನ ರೈತರು ನಾವು ನೋಡಿದ್ದೇವೆ, ಉಪ್ಪು ನೀರಿನ ದ್ರಾವಣ ಹಾಕಿ ಅದರಲ್ಲಿ ಬೀಜಗಳನ್ನು ಬಿತ್ತನೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಜಳ್ಳಾಗಿದ್ದೆಲ್ಲ ಮೇಲ್ಗಡೆ ಬಂದು ತೇಲುತ್ತೆ, ಅದನ್ನು ಮತ್ತೆ ನಾವು ತೆಗೆದುಬಿಟ್ಟು ಮತ್ತೆ ಸ್ವಚ್ಛವಾದ ನೀರಿನಲ್ಲಿ ಇದನ್ನು ಬೀಜಗಳನ್ನು ಅವರು ನೆನೆ ಇಡ್ತಾರೆ. ಈ ಬೀಜಗಳನ್ನು ನೆನೆ ಇಡುವಂತಹ ಪ್ರಕ್ರಿಯೆಯಲ್ಲೇ ನಾವು ಇಲ್ಲಿ ಬೀಜೋಪಚಾರಗಳನ್ನು ಮಾಡಬಹುದು. ಇಲ್ಲಿ ನಾವು ಭತ್ತದಲ್ಲಿ ಬೀಜೋಪಚಾರವನ್ನು ನಾವು ಮಾಡುವಾಗ ನಾವಿಲ್ಲಿ ಎರಡು ಥರದ ವಿಧಾನಗಳಿಂದ ನಾವಿಲ್ಲಿ ಬೀಜೋಪಚಾರ ಮಾಡಬಹುದು. ವೆಟ್ ಮೆಥಡ್ ಮತ್ತು ಡ್ರೈ ಮೆಥಡ್ ಅಂತ ಹೇಳ್ತೀವಿ, ಹಸಿ ವಿಧಾನ ಮತ್ತು ಒಣ ವಿಧಾನ ಅಂತ ನಾವಿಲ್ಲಿ ಕೂಡ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ಭತ್ತದ ಬೀಜಗಳನ್ನು 1 ಗ್ರಾಂ ಕಾರ್ಬನ್ ಡೈಜಿಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 12 ಗಂಟೆಗಳ ಕಾಲ ಆ ಭತ್ತದ ಬೀಜಗಳನ್ನು ಅದರೊಳಗಡೆ ನೆನೆ ಇಡಬೇಕು. ನಾವಿಲ್ಲಿ 12 ಗಂಟೆ ನೆನೆಸಿದಾದ್ಮೇಲೆ ಬೀಜಗಳನ್ನು ಹೊರಗಡೆ ತೆಗೆದು ತೋಯಿಸಿದ ಗೋಣಿ ಚೀಲದಲ್ಲಿ ಅವುಗಳನ್ನ ತುಂಬಿ ಚೀಲದ ಬಾಯನ್ನು ಕಟ್ಟಬೇಕು, ಮತ್ತು ತುಂಬಿದ ಚೀಲವನ್ನು 12 ಗಂಟೆಗಳ ಕಾಲ ಇಡಬೇಕು. ಈ ಇದರಲ್ಲಿ ಸ್ವಲ್ಪ ಅಂದರೆ ಅದ್ರ ಮೇಲೆ ಒಂದು ದಪ್ಪನಾದಂಥ ಕಲ್ಲನ್ನು ಹೇರಿಸಿಟ್ಟು ನಾವಿಲ್ಲಿ 12 ಗಂಟೆಗಳ ಕಾಲ ಇಟ್ಟರೆ ಅಥವಾ ಒಂದು ರಾತ್ರಿಯನ್ನು ಇಟ್ಟರೆ 24 ಗಂಟೆಗಳಲ್ಲಿ ನಮಗಿಲ್ಲಿ ಮೊಳಕೆಗಳು ಕಂಡು ಬರ್ತವೆ. ಮೊಳಕೆ ಬಂದ ಬೀಜಗಳನ್ನು ನಾವು ಏರ್ ಮಡಿಗಳನ್ನು ಮಾಡಿ ಅಲ್ಲಿ ಬಿತ್ತನೆ ಮಾಡಬೇಕು. ಇಷ್ಟು ಇದು ಏನಪ್ಪ ಅಂತಂದರೆ ಬೀಜಗಳನ್ನು ಸಸಿ ಮಡಿ ಮಾಡುವ ಸಂದರ್ಭದಲ್ಲಿ ಯಾವ ಥರ ಇಲ್ಲಿ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ವಿ. ಕಾರ್ಬನ್ ಡೈಜಿಮ್ ಇದು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಎಲ್ಲ ರಾಸಾಯನಿಕ ಪರಿಕರಗಳನ್ನು ಮಾರಾಟಗಾರರ ಅಂಗಡಿಗಳಲ್ಲೂ ಕೂಡ ನಮಗಿದು ಸಿಗ್ತದೆ. ಕಾರ್ಬನ್ ಡೈಜಿಮ್ ಅನ್ನುವಂತಹ ಶಿಲೀಂಧ್ರನಾಶಕ, ಇದನ್ನು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಪ್ರಮಾಣದಲ್ಲಿ ನಾವಿಲ್ಲಿ ಇದನ್ನು ಭತ್ತದ ಬೀಜಗಳನ್ನು ನೆನೆಸಿಡಬೇಕು. 12 ಗಂಟೆಗಳ ಕಾಲ ಇಲ್ಲಿ ನಾವು ನೆನೆಸಿಡಬೇಕು. ಇಲ್ಲಿ ಮತ್ತು ಎರಡನೇದಾಗಿ ನಾವು ಇಲ್ಲಿ ಇಷ್ಟು ಬೀಜೋಪಚಾರ ಮಾಡಿ ಬಿತ್ತಿದ್ರೂ ಕೂಡ ಒಂದೊಂದು ಸರ್ತಿ ಏನಾಗ್ತದೆ, ಸಸಿ ಮಡಿನಲ್ಲಿ ಬೆಂಕಿ ರೋಗದ ಲಕ್ಷಣಗಳು ಕಂಡು ಬಂದಾಗ ನಾವಿಲ್ಲಿ ಟ್ರೈಸೈಕ್ಲಸೋಲ್ ಅನ್ನುವಂತಹ ಶಿಲೀಂಧ್ರನಾಶಕ ಅದನ್ನು 6 ಗ್ರಾಂ ಇಂದ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಅದನ್ನು ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಒಂದೊಂದು ಸರ್ತಿ 6 ರಿಂದ 10 ಗ್ರಾಂ ಮಟನೂ ಕೂಡ 10 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಗೆ ಬಳಸಬೇಕು. ಸೊ ಇಲ್ಲಿ 1 ಗ್ರಾಂ ನಾವು ಏನು ಹೇಳ್ತಿದ್ವಿ ಮುಂಚೆ ಎಲ್ಲ ಏನು ಹೇಳ್ತೀವಪ್ಪ ಬೆಂಕಿ ರೋಗ ಬಂದಾಗ ಅಂತಂದರೆ 0.6 ಗ್ರಾಂ 1 ಲೀಟರ್ ನೀರಿಗೆ ಅಂತ ಹೇಳ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ರೋಗದ ಲಕ್ಷಣಗಳು ತೀವ್ರವಾಗಿರೋದ್ರಿಂದ ನಾವು ಅದಕ್ಕೆ 1 ಗ್ರಾಂ 1 ಲೀಟರ್ ನೀರಿಗೆನು ಕೂಡ ಸಿಂಪರಣೆಗಳನ್ನ ಮಾಡಬಹುದು. ಸೊ 1 ಗ್ರಾಂ 1 ಲೀಟರ್ ನೀರಿಗೆ ಅಂದರೆ 10 ಲೀಟರ್ ನೀರಿಗೆ 10 ಗ್ರಾಂ ಮಟನ ಕೂಡ ನಾವಿಲ್ಲಿ ಬಳಸ್ಬೋದು. ಸೊ ಮತ್ತೊಂದು ಏನಪ್ಪ ಅಂತಂದರೆ ಈಗ ನಾವು ಒಂದ್ಸಲ ಡ್ರೈ ನೇರ ಬಿತ್ತನೆಯನ್ನು ಮಾಡ್ತಿರ್ತೀವಿ, ಕೂರಿಗೆ ಬಿತ್ತನೆಯನ್ನು ಮಾಡ್ತಿರ್ತೀವಿ, ಅಂಥದ್ರಲ್ಲೂ ಕೂಡ ನಾವು ಧೂಳೀಕರಣ ಮಾಡುವಾಗ ಅಥವಾ ಸೀಡ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಅಥವಾ ಸ್ಲರಿ ಟ್ರೀಟ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ. ಇದರಲ್ಲಿ ಎರಡು ಥರದ ಬಗೆಗಳಿದ್ದಾವೆ. ಸೊ ಅಲ್ಲಿನೂ ಕೂಡ ನಾವು
ಈ ರಾಸಾಯನಿಕಗಳನ್ನ ಸಣ್ಣದಾಗಿ ಮೊಳಕೆ ಬಂದಿರತಕ್ಕಂತಹ ಬೀಜದೊಟ್ಟಿಗೆ ಅದನ್ನ ಇಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಮತ್ತೆ ಬೀಜದ ಮೇಲ್ಮೈಗೆ ಈ ರಾಸಾಯನಿಕಗಳು ಅಂಟಿಕೊಳ್ಳುವುದಕ್ಕೆ ನಾವಿಲ್ಲಿ ಅಂಟಿನ ದ್ರಾವಣವನ್ನು ಕೂಡ ಬಳಸ್ತಾರೆ. ನಾವಿಲ್ಲಿ ಅದಕ್ಕೆ ಧೂಳೀಕರಣ ಅಂತ ಹೇಳ್ತೀವಿ.

0: ಮತ್ತೆ ಬೇರೆ ಬೇರೆ ತರದ ಬೀಜೋಪಚಾರಗಳನ್ನು ಕೂಡ ನಾವು ಮಾಡಬಹುದು. ನಾವಿಲ್ಲಿ ಬರೀ ರಾಸಾಯನಿಕಗಳು ಅಷ್ಟೇ ಅಲ್ಲ, ಜೈವಿಕ ಇದರಿಂದನೂ ಕೂಡ ನಾವಿಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಜೈವಿಕ ನಿಯಂತ್ರಣಕ್ಕಾಗಿ ನಾವಿಲ್ಲಿ ಸುಡೋಮನಾಸ್ ಫ್ಲೋರೋಸನ್ಸ್ ಅಂತ ಹೇಳ್ಬಿಟ್ಟು ಒಂದು ಜೈವಿಕ ಶಿಲೀಂದ್ರನಾಶಕ, ಇದನ್ನ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂನಂತೆ ಬೆರೆಸಿ ಈ ದ್ರಾವಣದಲ್ಲಿ ಭತ್ತದ ಬೀಜಗಳನ್ನು ಸುಮಾರು 30 ನಿಮಿಷಗಳ ಕಾಲ ನಾವಿಲ್ಲಿ ನೆನೆಸಬೇಕು. ಮತ್ತೆ ನಾಟಿ ಮಾಡೋದಕ್ಕಿಂತಲೂ ಮುಂಚೆ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂನಂತೆ ಸುಡೋಮನಾಸ್ ಫ್ಲೋರೋಸನ್ಸ್ ಬೆರೆಸಿದ ದ್ರಾವಣದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಸುಮಾರು 20 ನಿಮಿಷಗಳ ಕಾಲ ಅದ್ದಿ ಅಲ್ಲಿ ನಾವು ಅದನ್ನು ನಾಟಿ ಮಾಡಬೇಕು. ಮತ್ತೆ 20-25 ದಿನಗಳ ನಂತರ ನಾಟಿ ಮಾಡಿದ ತದನಂತರದಲ್ಲೂ ಕೂಡ ಇದೇ ಸುಡೋಮನಾಸ್ ಫ್ಲೋರೋಸನ್ಸ್ ಜೈವಿಕ ಜೈವಿಕ ಶಿಲೀಂದ್ರನಾಶಕದಿಂದ 4 ಮಿಲಿ ದ್ರಾವಣ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದನ್ನು ಸಿಂಪರಣೆಯನ್ನು ಮಾಡಬಹುದು. ಸೊ ಈ ತರ ನಾವಿಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲೂ ಕೂಡ ಸಾಕಷ್ಟು ಜನ ಸಾವಯವ ಕೃಷಿಕರು ಇರೋದ್ರಿಂದ ಈ ವಿಧಾನವನ್ನು ನಾವಿಲ್ಲಿ ಬಳಸಬಹುದು. ಇಲ್ಲಿ ರಾಸಾಯನಿಕ ಶಿಲೀಂದ್ರನಾಶಕದ ಬದಲಿಗೆ ಇಲ್ಲಿ ಸುಡೋಮನಾಸ್ ಫ್ಲೋರೋಸನ್ಸ್ ಅನ್ನುವಂತಹ ಜೈವಿಕ ಶಿಲೀಂದ್ರನಾಶಕವನ್ನು ನಾವಿಲ್ಲಿ ಬಳಸಬಹುದು. ನಿಮ್ಗೆ ಈಗಾಗಲೇ ಗೊತ್ತಿದೆ ಜೊಯ್ಡಾ ತಾಲೂಕನ್ನು ನಾವಿಲ್ಲಿ ಸಂಪೂರ್ಣ ಸಾವಯವ ತಾಲೂಕು ಅಂತ ಹೇಳಿಬಿಟ್ಟು ಘೋಷಣೆ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಎಲ್ಲ ಇಲಾಖೆಗಳು ಪ್ರಯತ್ನ ಪಡ್ತೇವೆ. ಸೊ ರಾಸಾಯನಿಕದ ಬಳಕೆಯನ್ನು ಆದಷ್ಟು ಕೂಡ ಕಡಿಮೆ ಮಾಡಬೇಕು ಅಂಥೇಳಿ ಈ ದಿಸೆಯಲ್ಲಿ ಭತ್ತದಲ್ಲಿಯ ಬೆಂಕಿ ರೋಗ ನಿರ್ವಹಣೆಗೆ ಈ ಸುಡೋಮನಾಸ್ ಫ್ಲೋರೋಸನ್ಸ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದಾಗಿರ್ಬೋದು, ನಾಟಿ ಮಾಡುವ ಸಂದರ್ಭದಲ್ಲಿ ಸಸಿಗಳ ಬೇರುಗಳನ್ನು ಅದರಲ್ಲಿ ಅದ್ದಿ ಬೀಜೋಪಚಾರ ಅದರಲ್ಲಿ ಅದ್ದಿ ನಾಟಿ ಮಾಡೋದಾಗಿರ್ಬೋದು, ಮತ್ತು ಈ ರೋಗದ ಲಕ್ಷಣಗಳು ಕಂಡಾಗಲೂ ಕೂಡ ಈ ಸುಡೋಮನಾಸ್ ಫ್ಲೋರೋಸನ್ಸ್ ದ್ರಾವಣವನ್ನು ಸಿಂಪರಣೆ ಮಾಡೋದ್ರಿಂದ ಭತ್ತದ ಬೆಂಕಿ ರೋಗವನ್ನು ನಾವು ಆದಷ್ಟು ಇಲ್ಲಿ ತಕ್ಕ ಮಟ್ಟಿಗೆ ನಾವಿಲ್ಲಿ ಹತೋಟಿ ಮಾಡಬಹುದು.
1: ಭತ್ತದ ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಮಾಹಿತಿ ನೀಡಿದವರು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರೂಪಾ ಎಸ್ ಪಾಟೀಲ್. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹೈನುಗಾರಿಕೆ ಅನುಭವ ಕುರಿತು ಯಲ್ಲಾಪುರದ ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠ ಅವರೊಂದಿಗೆ ಸಂದರ್ಶನ.
2: ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠ ಅವರೇ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಕೃಷಿಗೆ ಪೂರಕವಾಗಿ ಒಂದಷ್ಟು ಹಸು ಸಾಕಣೆಯನ್ನ ಮಾಡಬೇಕು, ಹೈನುಗಾರಿಕೆಯನ್ನ ಮಾಡಬೇಕು ಅಂತ ಹೇಳಿ, ನಿಮಗೆ ಈ ಹೈನುಗಾರಿಕೆಯಲ್ಲಿ ಹೇಗೆ ಆಸಕ್ತಿ ಬಂತು, ಎಷ್ಟು ವರ್ಷದಿಂದ ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಿ?
3: ನಾವು 15 ವರ್ಷದಿಂದ ಮಾಡ್ತಾ ಇದ್ದೇವೆ ಸರ್. ನಮ್ಗೆ ತೋಟ ಮಾಡಿದ್ದೇವೆ, ಅಡಿಕೆ ತೋಟ, ಅದಕ್ಕೆ ಹಾಕ್ಲಿಕ್ಕೆ ಗೊಬ್ಬರ ಬೇಕು. ಹೊರಗಿಂದ ತಂದ್ರೆ ಪುರಾಟ್ ಮಾಡಕ್ ಆಗುದಿಲ್ಲ ಹೇಳಿ ನಾವೇ ಹಸು ಸಾಕೊಂಡು ತೋಟದಲ್ಲಿ ಗೊಬ್ಬರ ಆಗ್ತದೆ ಮತ್ತೆ ಮನೆಗೂ ಹಾಲಾಗ್ತದೆ, ಅದರಿಂದ ಒಂದು ಉತ್ಪನ್ನ ನಮಗೂ ದುಡಿಮೆ ಆಗ್ತದೆ ಹೇಳಿ ಮಾಡ್ತಾ ಇದ್ದೇವೆ.
2: ಈಗ ಹೈನುಗಾರಿಕೆ ಅಂದ ತಕ್ಷಣ ಸ್ಥಳೀಯವಾಗಿ ಸಿಗುವಂತಹ ಒಂದು ಲೋಕಲ್ ವೆರೈಟಿ ಅಂತ ಹೇಳ್ತೀವಿ, ಅದರನ್ನ ಸಾಕುವವರು ಇರ್ತಾರೆ, ಜೊತೆಗೆ ಈ HFಗಳಾಗ್ಬೋದು, ಜರ್ಸಿ ಆಗ್ಬೋದು, ಇಂತಹ ಹಸುಗಳನ್ನು ಕೂಡ ಸಾಕಣೆ ಮಾಡುವವರು ಇದ್ದಾರೆ. ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ರಿ?
3: ನಾವು ಕಂಟ್ರಿ ಜರ್ಸಿ ಆಕಳ ಸಾಕಿದ್ದೇವೆ ಸರ್.
2: ಕಂಟ್ರಿ ಜರ್ಸಿ ಆಕಳ, ಏನದರ ವಿಶೇಷತೆ?
3: ಅದರ ಹಾಲು ಔಷಧಿಗೆಲ್ಲ ಯೂಸ್ ಆಗ್ತದೆ ಸರ್, ಗೌಟಿ ಔಷಧಿ ಎಲ್ಲ ತಗೊಳ್ಳೋರಿಗೆ, ಮತ್ತೆ ಸಣ್ಣ ಮಕ್ಕಳ ತಾಯಂದ್ರಿಗೆ ಹಾಲು ಬರಲಿಲ್ಲ ಅಂದ್ರೆ ಮಕ್ಕಳಿಗೆ ಹಾಲು ಕುಡಿಸ್ಲಿಕ್ಕೆ ಉಪಯೋಗ ಆಗ್ತದೆ, ಮತ್ತೆ ಎಲ್ಲದಿಂದ ಒಳ್ಳೆಯದಿದೆ ಆರೋಗ್ಯಕ್ಕೆ, ಅದಕ್ಕೆ ಆ ಹಸು ಸಾಕಿದ್ದೇವೆ.
2: ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸಿಕೊಂಡು ಕಂಟ್ರಿ ದನಗಳನ್ನೇ ಜಾಸ್ತಿ ನೀವು ಅಭಿವೃದ್ಧಿ ಪಡಿಸಿಕೊಂಡಿದ್ದೀರಿ?
3: ಅದೇ ಮಾಡಿದ್ದೇವೆ ಸರ್.
2: ಈಗ ಒಂದು ಹಸು ಎಷ್ಟು ಹಾಲು ಕೊಡ್ತದೆ?
3: 4-5 ಲೀಟರ್ ಮಟ ಕೊಡ್ತೇವೆ ಸರ್ ಒಂದು ಟೈಮಿಗೆ. ಎರಡು ಹಸು ಇದ್ರೆ 10 ಲೀಟರ್ ಹಾಲು ಆಗ್ತದೆ ಒಂದು ಟೈಮಿಗೆ.
2: ಆಮೇಲೆ ಈಗ ಈ ಕೊಟ್ಟಿಗೆಯ ಬಗ್ಗೆ ಹೇಳಿ, ಇದರ ಒಂದು ಸ್ವಚ್ಛತೆಯನ್ನ ಕಾಪಾಡುವಂತಹದ್ದು ಮತ್ತು ಪ್ರತಿ ದಿವಸಗಳಿಗೆ ಹಸುಗಳಿಗೆ ಸ್ನಾನ ಮಾಡಿಸ್ಬೇಕಾ ಹೇಗೆ, ಈ ವಿಚಾರದ ಬಗ್ಗೆ ಹೇಳಿ.
3: ಹಾಲು ಕೊಡ ಆಕಳಿಗೆಲ್ಲ ನಾವು ಡೈಲಿ ಸ್ನಾನ ಮಾಡಿಸ್ತೇವೆ. ಹಿಂಗ ಇದ್ರೆ ಹಸು ಇದ್ರೆ ಸ್ವಲ್ಪ ಒಂದ್ ದಿವಸ ಎರಡು ದಿವಸ
2: ಸುಮ್ನೆ ನೀರು ಬಿಟ್ಟು ಬಿಡುದ, ಸ್ನಾನ ಮಾಡಿಸೋದ್ರೆ ಹೇಗೆ?
3: ಸೋಪ್ ಗೀಪ್ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ತೇವೆ, ಮೈ ಎಲ್ಲ ಕಾತಿಯಿಂದ ಉಜ್ಜಿ ಸ್ನಾನ ಮಾಡಿಸ್ತೇವೆ.
2: ಬೇಸಿಗೆಯಲ್ಲಿ 2 ಸಾರಿ ಸ್ನಾನ ಮಾಡ್ಬೇಕಾಗ್ತದೆ?
3: ಒಂದೇ ಸತಿ ಮಾಡಿಸ್ತೇವೆ ಸರ್, ಡೈಲಿ ಒಂದ್ ಸತಿ ಮಾಡಿಸ್ತೇವೆ. ಮತ್ತೆ ಕೊಟ್ಟಿಗೆ ಎಲ್ಲ ತೊಳಿತಾ ಇರ್ತೇವೆ ಡೈಲಿ, ಶಗಣೆಯಿಂದ ರಾಡಿ ಆಗ್ತದೆ ಹೇಳಿ, ಮೈಗೆಲ್ಲ ಆಗ್ತದೆ ಹೇಳಿ ನೀರ್ ಬಿಟ್ಟು ಎಲ್ಲ ಕೊಟ್ಟಿಗೆ ತೊಳಿತೇವೆ.
2: ಅದು ಕೂಡ ಹಾಗೆ ದಿವಸಕ್ಕೆ
3: 1 ಸಾರಿ 2 ಸಾರಿ ತೊಳಿತೇವೆ ಸರ್ ಡೈಲಿ. ಬೆಳಗ್ಗೆ
2: ಎದ್ದ ತಕ್ಷಣ ಫಸ್ಟ್ ಕೆಲಸ ಅದೇ,
3: ಶಗಣೆ ತೆಗೆದು ಹಾಲು ಕರೆದು ಹಸು ಬಿಟ್ಟ ಮೇಲೆ ಕೊಟ್ಟಿಗೆ ತೊಳೆದು ಕ್ಲೀನ್ ಮಾಡಿ ಒಳಗೆ ಹೋಗ್ತೇವೆ.
2: ಈಗ ಎಷ್ಟು ಹಸುಗಳನ್ನ ನೀವು ಸಾಕೊಂಡೆ ಮಾಡ್ಕೊಂಡಿದ್ದೀರಿ?
3: ನಮ್ದು ಸುಮಾರು ಇದ್ದೀವಿ ಸರ್, ಸ್ವಲ್ಪ ಆರಾಮಿಲ್ಲ ಹೇಳ್ಕೊಂಡು ಮಾರಿದ್ದೇವೆ. ಈಗ 3 ಹಸು ಹಾಲು ಕೊಡುದಿದೆ ಮತ್ತೆ 3 ಹೆಣ್ಕರು ಇದೆ.
2: 3 ಮತ್ತು 3
3: ದೊಡ್ಡ ಆಕಳ 3 ಇದೆ ಹಾಲು ಕೊಡುದು, ಸಣ್ಣದ 3 ಇದೆ.
2: ಈಗ ಹಸು ಸಾಕಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ, ಇವುಗಳಿಗೆ ಕೊಡಬೇಕಾಗಿರುವಂತಹ ಆಹಾರದ ಬಗ್ಗೆ ಹೇಳಿ. ಹಸಿರು ಮೇವಾಗ್ಬೋದು, ಒಣ ಮೇವಾಗ್ಬೋದು, ಅಥವಾ ಹಿಂಡಿ ಆಗ್ಬೋದು, ಎಷ್ಟೆಷ್ಟು ಕೊಡಬೇಕು, ಹೇಗೆ ಕೊಡ್ತೀರಿ?
3: ಹಸಿರು ಹುಲ್ಲು ಇರ್ತದೆ ತೋಟದಲ್ಲಿ, ಅದು ಹಾಕ್ತೇವೆ.

0: ಮತ್ತು ಒಣ ಹುಲ್ಲು, ನಮ್ದು ಗದ್ದೆಯಿಂದ ತೆಗ್ದಿದ್ ಒಣ ಹುಲ್ಲು ಇಟ್ಟಿರ್ತೇವೆ. ಕಡೆಗೆ ಬೆಣ್ಣಿ ಬರ್ಬೇಕು ಹೇಳಿ ನಾವು ಹತ್ತಿ ಕಾಳು ಹಿಂಡಿ ಮತ್ತೆ ಶೇಂಗಾ ಹಿಂಡಿ ಹಾಕ್ತೇವೆ. ಅದು ಗಾಟೆ ಬರ್ತದೆ ಧಾನ್ಯ, ಅದು ತಂದು ಹಾಕ್ತೇವೆ. ಗೊಂಜಾಳ ನುಚ್ಚು ಎಲ್ಲ ಹಾಕ್ತೇವೆ. ಪೇಟೆಯಿಂದ ತಂದೆ ಹಾಕ್ತೇವೆ, ಮನೆ ಹತ್ರ ಅಂತಕೋ ಮಾಡ್ಲಿಕ್ಕೆ ಆಗೋದಿಲ್ಲ. ಪೇಟೆಯಿಂದ ತಂದು ಹಾಕ್ತೇವೆ. ಒಂದ್ ಟೈಮ್ ಏನಿಲ್ಲ ಅಂದ್ರು 1 kg ಹಿಂಗೆ ಕೊಡ್ತೇವೆ. 1 kg ಹಸು ಹಾಲು ಕೊಡೋದಿಲ್ಲ ಅಂದ್ರೆ 2 kg ಕೊಡ್ತೇವೆ. 1 kg ಹತ್ತಿ ಕಾಳು ಹಿಂಡಿ, 1 kg ಅದು ಗೊಂಜಾಳದ ನುಚ್ಚು ಬರ್ತದೆ, ಅದು ಸೇರಿಸಿ ಕೊಡ್ತೇವೆ. ಮತ್ತ್ ನಮ್ಮ ಮನೇಲಿ ಇದ್ದಿದ್ ಮುಸ್ರಿನೂ ಕೊಡ್ತೇವೆ.
1: ಈಗ ಹಿಂಡಿ ಕೊಡಬೇಕಿದ್ರೆ ಅದನ್ನ

0: ಕೊಡೋದಿಲ್ಲ ಅಂದ್ರೆ 2 kg ಕೊಡ್ತೇವೆ. 1 kg ಹತ್ತಿ ಕಾಳು ಹಿಂಡಿ, 1 kg ಅದು ಗೊಂಜಾಳದ ನುಚ್ಚು ಬರ್ತದೆ ಅದು ಸೇರಿಸಿ ಕೊಡ್ತೇವೆ. ಮತ್ತೆ ನಮ್ಮ ಮನೇಲಿ ಇದ್ದಿದ್ದು ಮುಸ್ರಿನು ಕೊಡ್ತೇವೆ.
1: ಈಗ ಹಿಂಡಿ ಕೊಡಬೇಕಿದ್ರೆ ಅದನ್ನ ಏನಾದ್ರು ನೀರಲ್ಲಿ ಹಾಕಿ ಬೇಯಿಸಿ ಕೊಡಬೇಕಾಗ್ತದ ಅಥವಾ ಹಾಗೆ ಹಸಿ ಕೊಡ್ತೀರಾ?
0: ಈಗ ಕರ ಹಾಕಿದ ಒಂದು 5 ದಿವಸ ಅಥವಾ 9 ದಿವಸ ಬೇಯಿಸಿ ಕೊಡ್ತೇವ್ರಿ. ಜೋಳ ಮತ್ತೆ ಬೆಲ್ಲ, ಒಣ ಕೊಬ್ಬರಿ, ಲವಂಗ, ಕಾಳುಮೆಣಸು, ಉಪ್ಪು, ಮೆಂತೆ ಕಾಳು ಇದೆಲ್ಲ ಹಾಕಿ ಬೇಯಿಸಿ 5 ದಿವಸ ಎಲ್ಲ 9 ದಿವಸ ಕೊಡ್ತೇವೆ. ಈ ಕರ ಹಾಕಿ 9 ದಿವಸ ಆದ್ಮೇಲೆ ಹಂಗೆ ತಣ್ಣೀರಿಂದ ಕಲಿಸಿ ಕೊಡ್ತೇವೆ. ನೆನಿಟ್ಟು 1-2 ಗಂಟೆ ನೆನೆಸಿ ಆಮೇಲೆ ಕೊಡ್ತೇವೆ.
1: ಆಮೇಲೆ ಈಗ ಹಸಿ ಹುಲ್ಲು ಮತ್ತು ಈ ಒಣಮೇವು ಇದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡ್ತೀರಿ?
0: ನಾವು ಹಿಂಗೆ ಪ್ರಮಾಣ ಅಂದ್ರೆ ಒಂದು ಪೆಂಡೆ ಹಿಂಗೆ ಕಟ್ಕೊಂಡು ತಗೊಂಡು ಬರ್ತೇವೆ, ಕೊಯ್ದು ರಾಶಿ ಮಾಡ್ಕೊಂಡು ಅದರಲ್ಲಿ 2 ಹಸುಗೆ ಹಿಂಗೆ ಹಾಕ್ತೇವೆ. ಹಸಿ ಹುಲ್ ತಂದ್ರೆ, ಒಣ ಹುಲ್ ತಂದ್ರೆ ಹಿಂಗೆ ಹಂಗೆ ಬಣವೆಯಿಂದ ತಕೊಂಡ್ ಬಂದ್ ಹಂಗೆ ಒಂದೊಂದು ಇದು ಹಾಕ್ತೇವೆ.
1: ದಿವಸಕ್ಕೆ ಒಂದ್ಸರಿ ಹಾಕಿದ್ರೆ ಸಾಕು ಅಥವಾ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಮೇಲೆ ಒಂದ್ಸರಿ?
0: ಅಂದ್ರೆ ಬೆಳಿಗ್ಗೆ ಹಾಲು ಕರೆದ್ಮೇಲೆ ನಾವು ಮೈಲಿಕ್ ಬಿಟ್ಟು ಬಿಡ್ತೇವೆ ಹೊರಗಡೆ, ಸಾಯಂಕಾಲನೆ ಬರ್ತವೆ. ಒಂದೇ ಟೈಮ್ ಹಾಕ್ತೇವೆ ಸಾಯಂಕಾಲ ಹುಲ್ಲನ್ನು.
1: ನಿಮ್ಮ ಜಮೀನಲ್ಲೇ ಮೈಲಿಕ್ಕೆ ಬಿಡ್ತೀರಾ?
0: ಹಿಂಗೆ ನಮ್ ಜಮೀನ್ ಅಂತಲ್ಲ, ಹಿಂಗೆ ನಮ್ ಸುತ್ತಮುತ್ತಲ ಎಲ್ಲ ಜಮೀನ್.
1: ಪೇಟೆಗೆ ಹೋಗಿ ತಿನ್ಕೊಂಡ್ಬರೋದಲ್ಲ?
0: ಇಲ್ಲ, ಪೇಟೆಗೆ ಹೋಗುದಿಲ್ಲ ಸರ್. ನಮ್ಮ ಹಸು ಅಂದ್ರೆ ನಮ್ದು ಊರ್ ಹೊರಗೆ ಆಗ್ತದಲ್ಲ ಮನೆ, ಇಲ್ಲೇ ಸುತ್ತಮುತ್ತ ಬೇಣ ಇದೆ, ಇಲ್ಲೇ ಮೈಕೊಂಡು ಬರ್ತದೆ, ಪೇಟೆಗೆಲ್ಲ ಹೋಗುದಿಲ್ಲ.
1: ಆಮೇಲೆ ಹಸುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ, ಮತ್ತೆ ಲಸಿಕೆ ಎಲ್ಲ ಹೇಗೆ ಕುಡಿಸ್ತೀರಿ?
0: ಅದು ವರ್ಷದಲ್ಲಿ 2 ಸತಿ ಲಸಿಕೆ ಹಾಕ್ಲಿಕ್ಕೆ ಬರ್ತಾರೆ.
1: ಏನ್ ಲಸಿಕೆ?
0: ಕಾಲ್ಬೇನಿ, ಬೈಬೇನಿ ಎಲ್ಲ ಬರಬಾರ್ದು ಹೇಳಿ ಇಂಜೆಕ್ಷನ್ ಕೊಡ್ತಾರೆ.
1: ಅದು KMF ನವರು ಬರ್ತಾರೆ?
0: ಹಾ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರು ಬರ್ತಾರೆ, ಪಶು ವೈದ್ಯರಲ್ಲಿಂದ ಮಾಡಿಸ್ತೇವೆ. ಕಡೆಗೆ ಅದು ಉಣಗ ಹೇಳಿ ಆಗ್ತದೆ, ಅದಕ್ಕೆಲ್ಲ ನಾವು ಔಷಧಿ ತಂದು ಹಚ್ಚಿ ಸ್ನಾನ ಎಲ್ಲ ಮಾಡಿಸ್ತೇವೆ. ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸಿ ಎಲ್ಲ ಕ್ಲೀನ್ ಮಾಡ್ತೇವೆ.
1: ಇದಕ್ಕೆ ಅಂತಲೇ ಸಾಂಪ್ರದಾಯಿಕವಾಗಿ ಮನೆ ಮದ್ದು ಏನಾದ್ರು ಮಾಡುವ ಅಭ್ಯಾಸ ಇದೆಯಾ?
0: ಮನೆ ಮದ್ದು ಮಾಡೋದಂದ್ರೆ ಹಿಂಗ್ ಏನಾರ ಗಾಯ ಆದ್ರೆ ಅರಿಶಿಣ ಮತ್ತೆ ಬೆಳ್ಳುಳ್ಳಿ ಅದೆಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ಒಳ್ಳೆ ಎಣ್ಣೆ ಹಾಕಿ ಬೇಯಿಸಿ ಚೆನ್ನಾಗಿ ಅದು ಹಚ್ತೇವೆ ಗಾಯ ಆದಲ್ಲೆಲ್ಲ, ಅದ್ರಿಂದ ವಾಸಿ ಆಗ್ತದೆ. ಮತ್ತೆ ಹಿಂಗೆ ಏನಾರ ಹುಳಗಳ ಆದ್ರೆ ಅದಕ್ಕೂ ಗೌಟಿ ಔಷಧಿ ಕೊಡ್ತಾರೆ, ಅದು ನಾವು ತರುದಿಲ್ಲ, ಬೇರೆಯವ್ರು ತಂದು ಕೊಡ್ತಾರೆ.
1: ನಿಮ್ ಮನೆಯಲ್ಲೇ ಇಂತ ನಾಟಿ ಔಷಧಿ ಮಾಡುವವರು ಯಾರು ಇದ್ದಾರ?
0: ನಮ್ಮ ಮನೆಯಲ್ಲಿ ಇಲ್ಲ ಸರ್.
1: ಇಲ್ಲ ಇಲ್ಲ, ಹೊರಗಡೆಯಿಂದ ನೀವು ತಗೊಂಡ್ಬರ್ತೀರಾ?
0: ಹೊರಗಡೆಯಿಂದ ನಮ್ಗೆ ಹಿಂಗೆ ಪರಿಚಯ ಇದ್ದಲ್ಲಿ ಹೋಗಿ ಇಸ್ಕೊಂಡು ಬಂದು ಅದ್ನಲ್ಲಿ ದಾನಿಯಲ್ಲಿ ಬಿ ಜಜ್ಜಿ ಅದ್ರಲ್ಲಿ ಹಾಕೊಡ್ತೇವೆ ತಿನ್ಲಿಕ್ಕೆ.
1: ಆಮೇಲೆ ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಎಷ್ಟೋ ಸರಿ ಇಂಜೆಕ್ಷನ್ ಕೊಡಿಸಿದ್ರು ಕೂಡ ಗರ್ಭ ನಿಲ್ಲುವುದಿಲ್ಲ ಅಂತ ಎಲ್ಲ ಸಮಸ್ಯೆ ಬರ್ತದ?
0: ನಮ್ಮ ಹಸುಗೆ ಹಂಗ ಆಗ್ಲಿಲ್ಲ ಸರ್ ಇನ್ನು ಮಟ. ಹಿಂಗ ಹೀಟಿಗೆ ಬಂದ್ರೆ ನಾವು ಹಿಂಗ ಅದು ಇಂಜೆಕ್ಷನ್ ಮಾಡಿಸ್ತೇವಲ್ಲ, ಮಾಡಿಸಿದ್ಮೇಲೆ ಗಬ್ಬ ಹೋಗಿರ್ತದೆ. ಇನ್ನು ಮಟ ಒಂದ್ಸತಿ ಇಂಜೆಕ್ಷನ್ ಮಾಡಿಸಿದ್ದೆ ಗಬ್ಬ ಹೋಗದೆ, ಮತ್ತೊಮ್ಮೆ ಮಾಡಿಸೋ ಅವಶ್ಯಕತೆ ಬೀಳಿಲ್ಲ.
1: ಗಂಡು ಕರು ಹುಡ್ತದೆ?
0: ಇನ್ನು ಗಂಡು ಕರು ಒಂದು ಆಗ್ಲಿಲ್ಲ ರೀ, ಎಲ್ಲ ಹೆಣ್ಣು ಕರುನ ಆಗದೆ.
1: ನೀವು ಅದೃಷ್ಟ ಅಂತ.
0: ಈಗ 3 ಆಕಳ ಕರ ಹಾಕಿದ್ರು 3 ಹೆಣ್ಣು ಕರನೆ ಇದ್ದೇವೆ.
1: ಆಮೇಲೆ ಈಗ ಈ ಗಬ್ಬದ ಹಸುವಿನ ಒಂದು ಆರೈಕೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ?
0: ಅವರಿಗೂ ಎಲ್ಲ ಸಿಂಗ್ ಸ್ನಾನ ಮಾಡಿಸೋದು, ಮತ್ತೆ ಹಿಂಡಿ ದಾನಿ ಎಲ್ಲ ಕೊಡ್ತೇವೆ.
1: ಹಿಂಡಿ ಸ್ವಲ್ಪ ಜಾಸ್ತಿ ಕೊಡ್ಬೇಕಾ?
0: ಮಿನಿಮಮ್ ಈಗ ಡೇಲಿ ಹೆಂಗ್ ಕೊಡ್ತೇವ್ರಿ ಅಷ್ಟೇ ಕೊಡ್ತೇವೆ, 1-2 kg.
1: ಗಬ್ಬ ಇದ್ದಾರೆ ಸ್ವಲ್ಪ ಜಾಸ್ತಿ ಬೇಕಲ್ಲ
0: ಹೇಳ್ತಾರೆ, ಆದ್ರೆ ನಾವು ಡೇಲಿ ಎಷ್ಟು ಕೊಡ್ತೇವಲ್ಲ ಅಷ್ಟೇ ಪ್ರಮಾಣದಲ್ಲೇ ಕೊಡ್ತೇವೆ, ಬಾಳ ಹೆಚ್ಚಂತಕ್ಕೂ ಹಾಕುದಿಲ್ಲ. 2 kg ಅಷ್ಟೇ 2.5 ಮಟ ಹಿಂಗ ಹಾಕ್ತೇವೆ.
1: ಈಗ ಅಜೀರ್ಣದ ಸಮಸ್ಯೆ ಎಲ್ಲ ಬರ್ತವೆ ಚಿಕ್ಕ ಕರುಗಳಿಗೆಲ್ಲ?
0: ಅವರಿಗೆ ಆಗಿರ್ತದೆ ಸರ್, ಅವರಿಗೆಲ್ಲ ಜಂತಿನ ಔಷಧಿ ಹಿಂಗೆಲ್ಲ 3 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಮ್ಮೆ, ಹಿಂಗೆಲ್ಲ 9 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ಪಶು ವೈದ್ಯರ ಹತ್ರ ಸಲಹೆ ಪಡ್ಕೊಂಡು ಕೇಳ್ಕೊಂಡು ಅವ್ರು ಬರ್ದು ಕೊಡ್ತಾರೆ, ತಗೊಂಡ್ ಬಂದು ಹಾಕ್ತೇವೆ ನಾವು.
1: ಈ ಚರ್ಮ ಗಂಟು ರೋಗ ಅಂತೆಲ್ಲ ಇತ್ತೀಚೆಗೆಲ್ಲ ಬಂತಲ್ಲ, ಆ ಸಮಸ್ಯೆ ಬಂದಿತ್ತ?
0: ಇಲ್ಲ ಸರ್, ನಮ್ಮ ಹಸುಗಳಿಗೆ ಬರಲಿಲ್ಲ.
1: ಆಮೇಲೆ ಈ ಹಾಲಿನ ವಿಲೇವಾರಿ ಎಲ್ಲ ಹೇಗೆ?
0: ಹಾಲಿನ ವಿಲೇವಾರಿ ಅಂದ್ರೆ ನಾವು ಮನೆ ಹತ್ರ ಕರ್ದು ಇಡ್ತೇವೆ, ಇಲ್ಲೇ ಮನೆ ಹತ್ರ ಬಂದು ತಗೊಂಡು ಹೋಗೋರೆಲ್ಲ ಡೈಲಿ ಬಂದು ತಗೊಂಡು ಹೋಗ್ತಾರೆ.
1: ದಿವಸಕ್ಕೆ ಎಷ್ಟು ಲೀಟರ್ ಹಾಲು ಸಿಗ್ತದೆ?
0: ದಿವಸಕ್ಕೆ 2 ಟೈಮ್ ಅಂದ್ರೆ ಒಂದು 15 ಲೀಟರ್ ಮಟ ಆಗ್ತದೆ.
1: 15 ಲೀಟರ್ ತಗೊಂಡು ಹೋಗ್ತಾರೆ?
0: 1/2 ಲೀಟರ್, 1 ಲೀಟರ್, ಒಬ್ಬೊಬ್ಬರು 2 ಲೀಟರ್ ಹೋಗ್ತಾರೆ, 3 ಲೀಟರ್ ಹೋಗ್ತಾರೆ, ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ.
1: ಲೀಟರ್ಗೆ ಎಷ್ಟು ಚಾರ್ಜ್ ಆಗ್ತದೆ?
0: ನಾವು 1 ಲೀಟರ್ಗೆ 50 ರೂಪಾಯಿ ಕೊಡ್ತೇವೆ ಸರ್.
1: ಈಗ ಪ್ಯಾಕೆಟ್ ಹಾಲಿಗೂ ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ?
0: ಅದು
1: ಹಾಲು ಅಂತ ಹೇಳಿ
0: ಬಂದ್ ತಗೊಂಡು ಹೋಗ್ತಾರೆ. ಹಸು ಹಾಲು ಚಲೋ ಇದೆ, ಪೇಟೆ ಹಾಲಿಂದ ಚಾಗಿ ಎಲ್ಲ ಕುಡಿಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಸ್ಮೆಲ್ ಬರ್ತದೆ, ಹಂಗೇಳಿ ಹಸು ಹಾಲು ಅಂದ್ಬಿಟ್ಲೆ ಬಂದ್ ತಗೊಂಡು ಹೋಗ್ತಾರೆ, ಮಕ್ಕಳಿಗೆಲ್ಲ ಕುಡಿಸ್ಲಿಕ್ಕೆ ಹೋಯ್ತಾರೆ.
1: ಈಗ ಬೇಸಿಗೆಯಲ್ಲಿ ಹಾಲಿನ ಉತ್ಪಾದನೆ ಏನಾದ್ರೂ ಕಡಿಮೆ ಆಗ್ತದ? ಸೆಕೆ ಜಾಸ್ತಿ ಆದ್ರೆ
0: ಕಡಿಮೆ ಆಗ್ತದೆ ಸರ್, ಚಳಿಗಾಲದಲ್ಲಿ ಮಾತ್ರ ಬಾಳ ಕಡಿಮೆ ಆಗ್ತದೆ.
1: ಏನ್ ಮಾಡ್ತೀರ ಅದಕ್ಕೆ?
0: ಅದಕ್ಕೆ ಏನು ಮದ್ದಿಲ್ಲ ಸರ್, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಬಿಸಿನೀರ್ ಬಿಸಿನೀರೆಲ್ಲ ಕೊಡುದಿಲ್ಲ ನಾವು. ಒಂದು ತುಟ್ಟು ಚಳೆ ಬಂದ ತಕ್ಷಣ ಹಾಲು ಕಡಿಮೆ ಮಾಡ್ತದೆ ಹಸು, 4 ಲೀಟರ್ ಕೊಡದಿದ್ರೆ 2.5-3 ಲೀಟರ್ ಹಿಂಗ್ ಕೊಡ್ತದೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ದೇವ್ರ ಸೃಷ್ಟಿ ಹೇಳ್ಕೊಂಡು ಹಂಗೆ ಬಿಟ್ಬಿಡ್ತೇವೆ.
1: ಈಗ 4 ಲೀಟರ್ ಕೊಡೋದು 3 ಲೀಟರ್ ಕೊಡ್ತಾರೆ?
0: ಹಾ, 1 ಲೀಟರ್ ಇಲ್ಲ 1/2 ಲೀಟರ್ ಹಿಂಗ್ ಕಡಿಮೆ ಮಾಡ್ತಾ ಹೋಗ್ತೇವೆ, ಚಳಿಗಾಲದಲ್ಲಿ ಹಾಲು ಕಡಿಮೆ ಮಾಡ್ತದೆ.
1: ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ನೀವು ಹಲಸಿನ

0: ಹಣ್ಣು ಏನಾದ್ರೂ ಕೊಡೋದಿದೆಯಾ ದನಗಳಿಗೆ?
1: ಕೊಡ್ತೇವೆ ಸರ್, ಆದ್ರೆ ನಮ್ಮ ಮನೆ ಹತ್ರ ಗಿಡ ಇಲ್ಲ, ಹಿಂಗೆ ಯಾರಾದ್ರೂ ತಿನ್ಲಿಕ್ಕೆ ತಂದು ಕೊಟ್ಟಾಗ ಅದು ನಾವು ಸ್ವಲ್ಪ ತಿಂದ್ರೆ ಉಳಿದಿದ್ದೆಲ್ಲ ಕೊಚ್ಚಿ ಹಾಕ್ತೇವೆ.
0: ತಿಂದ್ರೆ ಏನು ಅಜೀರ್ಣ ಆಗುದಿಲ್ಲ?
1: ಇಲ್ಲ ಸರ್, ಏನು ಆಗ್ಲಿಲ್ಲ ನಮ್ಮ ಹಸುಗೆ ಮಾತ್ರ ಇನ್ನು ಮಟ್ಟ.
0: ಈ ಹುಳದ ಬಾಧೆ ಎಲ್ಲ ಬಂದ್ರೆ ಮಂದ್ರೆ ಚಿಕ್ಕ ಕರುಗಳಿಗೆಲ್ಲ ಬಂದ್ರೆ ಏನ್ ಮಾಡ್ತೀರಿ?
1: ಅದಕ್ಕೆ ಔಷಧಿ, ಅದೇ ಅರಶಿನ ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟ್ ಜಜ್ಜಿ ಅದು ಎಣ್ಣೆಯಲ್ಲಿ ಹಾಕಿ ಬೇಯಿಸಿ ಹಚ್ತೇವೆ ಸರ್. ನಾವು
0: ಆಮೇಲೆ ಈಗ ನೊಣದ ಸಮಸ್ಯೆ ಆಗ್ಬೋದು ಅಥವಾ ಜಿಗಣೆ ಸಮಸ್ಯೆ ಆಗ್ಬೋದು ಇಂಥದ್ದೇನಾದ್ರು ಬರ್ತದ?
1: ಆಗ್ತದೆ ಸರ್, ಅವೆಲ್ಲ ಉರುಣೆ ಎಲ್ಲ ಆಗ್ತದೆ ಮೈ ಹತ್ರ, ಅದಕ್ಕೆಲ್ಲ ಔಷಧಿ ತಂದು ಮೈಗೆಲ್ಲ ಒರೆಸಿ ಸ್ನಾನ ಗಿನ ಮಾಡಿಸಿ ಎಲ್ಲ ಕ್ಲೀನ್.
0: ಬಂದ್ರೆ ಮಾತ್ರ ಔಷಧಿ ಮಾಡೋದು ಅಥವಾ ಏನಾದ್ರು ಪ್ರಿಕಾಷನ್ ಅಂತ ಮಾಡ್ತೀರಾ?
1: ಇಲ್ಲ ರೀ, ಬರ್ತಾ ಇರ್ತದೆ. ಹಿಂಗೆಲ್ಲ ಹೊರಗೆಲ್ಲ ಮೈಲಿಕ್ ಹೋಗ್ತದಲ್ಲ, ರಾಶಿ ಆಗ್ತದೆ ಒಂದೊಂದ್ ಸತಿ, ಆದ್ರೆ ಕೊಟ್ಟಿಗೆ ತುಂಬಾ ಆಗಿರ್ತದೆ, ಅದೇ ಔಷಧಿ ಎಲ್ಲ ತಂದು ಕೊಟ್ಟಿಗೆ ಹೊಡೆದು ತೊಳಿತೇವೆ, ಮತ್ತೆ ದನಕ್ಕೆಲ್ಲ ಮೈಗೆಲ್ಲ ಹಚ್ಚಿ ಕ್ಲೀನ್ ಮಾಡಿ ತೊಳೆದು ಇದು ಮಾಡ್ತೇವೆ.
0: ಆಮೇಲೆ ಈಗ ಈ ಸ್ವಚ್ಛತೆಯ ಬಗ್ಗೆ ಹೇಳಿದ್ರೆ ಹಟ್ಟಿಯ ಒಳಗಡೆನೂ ಸ್ವಚ್ಛತೆ ಆಯ್ತು, ಈ ಸಗಣಿಯನ್ನೆಲ್ಲ ವಿಲೇವಾರಿ ಎಲ್ಲ ಹೇಗೆ ಅಂದ್ರೆ ಕಾಂಪೋಸ್ಟ್ ಮಾಡಿ ನೀವು ಗೊಬ್ಬರ ಮಾಡಿಕೊಂಡು ತೋಟಕ್ಕೆ ಹಾಕ್ತಿರೋ ಅಥವಾ ನೇರವಾಗಿ ಸಗಣಿ ಹಾಕ್ತೀರಾ?
1: ನೇರವಾಗಿ ಹಾಕಲ್ಲ ಸರ್, ಒಂದು ತಿಪ್ಪೆ ಹೇಳಿ ಗೊಬ್ಬರ ಗುಂಡೆ ಮಾಡಿದ್ದೇವೆ, ಹಾ ಡೈಲಿ ಅದ್ರಲ್ಲಿ ತಗೊಂಡೋಗಿ ಹಾಕ್ತೇವೆ, ವರ್ಷಕ್ಕೆ ಒಂದ್ಸತಿ ತೋಟಕ್ಕೆ ಹಾಕ್ತೇವೆ ನಾವು.
0: ಓಹೋ ಹೋ, ಈಗ ಮಳೆಗೆಲ್ಲ ಅದು ಕೊಚ್ಕೊಂಡು ಹೋಗೋದಿಲ್ವಾ?
1: ಇಲ್ಲ ಸರ್, ಹೊಂಡ ಮಾಡಿಟ್ಟಿರ್ತೇವೆ,
0: ಅಲ್ಲಿ ನೀರು ತುಂಬಿಕೊಳ್ತದೆ.
1: ಹಾ, ತುಂಬ್ತದೆ ಸರ್.
0: ಅದ್ರ ಗೊಬ್ಬರ ತೆಗೆಯೋದು ಯಾವಾಗ? ಅದರಿಂದ
1: ನಾವು ಮಾರ್ಚ್ ಏಪ್ರಿಲ್ ಅಲ್ಲಿ ತೆಗಿತೇವೆ.
0: ಮಾರ್ಚ್ ಏಪ್ರಿಲ್ ಫುಲ್ ಆಗ್ತದೆ ಅದು?
1: ಹಾ, ಫುಲ್ ಆಗಿರ್ತದೆ ಸರ್, ಅವಾಗ ತೆಗೆದು ತೋಟಕ್ಕೆ ಹಾಕ್ತೇವೆ.
0: ಅಲ್ಲ, ಈಗ ಆ ಸಗಣಿ ಗೊಬ್ಬರವನ್ನೆಲ್ಲ ತಿಪ್ಪೆ ಗುಂಡಿಗೆ ಹಾಕಿ ಅದ್ರ ಮಳೆ ನೀರು ಬಿದ್ರೆ ಕೊಚ್ಕೊಂಡು ಹೋಗುದಿಲ್ವಾ?
1: ಇಲ್ಲ, ಹೋಗುದಿಲ್ಲ ಸರ್. ಅಂದ್ರೆ ಹೊಂಡ ಮತ್ತೆ ಸ್ವಲ್ಪ ದೊಡ್ಡ ಮಾಡಿರ್ತೇವೆ, ದೊಡ್ಡ ಹೊಂಡ
0: ತುಂಬಬೇಕು. ಒಂದ್ ವರ್ಷ ಬೇಕು?
1: ಹಾ, ಒಂದ್ ವರ್ಷ ಬೇಕು ಸರ್ ತುಂಬೇಕಂದ್ರೆ.
0: ಈ ಎರೆ ಗೊಬ್ಬರ ಕಾಂಪೋಸ್ಟ್ ಅಂತದ್ದು ಏನೇನು ಮಾಡೋದಿಲ್ಲ?
1: ಇಲ್ಲ ಸರ್, ಏನು ಮಾಡೋದಿಲ್ಲ, ನಮ್ದೇ ಹಸುದಷ್ಟೇ ಗೊಬ್ಬರ ಮಾಡ್ತೇವೆ.
0: ಈಗ ಮೂರು ಹಸು ಮೂರು ಕರುವಿನ ಗೊಬ್ಬರ ಇಡೀ ತೋಟಕ್ಕೆ ಸಾಕಾಗ್ತದೆ?
1: ಒಂದು ಎರಡು ಭಾಗ ಮಾಡಿ ಹಾಕ್ತೇವೆ ಸರ್ ನಾವು. ಒಂದ್ ವರ್ಷ ಒಂದು ಕೆಳಗಿನ ತೋಟ ಹಿಂಗೆ ಎರಡು ಭಾಗ ಮಾಡಿದ್ದೇವೆ, ಒಂದ್ ತೋಟಕ್ಕೆ ಹಾಕ್ತೇವೆ. ಸಾಲ ಇಲ್ಲ ಅಂದ್ರೆ ಮತ್ ಬೇರೆ ತಗೊಂಡ್ ಬರ್ತೇವೆ, ಒಂದೊಂದ್ ಸತಿ ದುಡ್ಡು ಕೊಟ್ಟು ತಗೊಂಡ್ ಬಂದು ಹಾಕ್ತೇವೆ.
0: ಇಲ್ಲ, ಎಷ್ಟು ಅಡಿಕೆ ಮರ ಇದೆ?
1: 500 ಇದ್ದಾರೆ.
0: 500 ದೊಡ್ಡ ಗಿಡಗಳು ಚಿಕ್ಕದು?
1: ಹಾ, ಅಂದ್ರೆ ಒಂದ್ 300 ದೊಡ್ಡ ಗಿಡ ಇದೆ, ಒಂದ್ 200 ಸಣ್ಣ ಗಿಡ ಇದೆ.
0: ಇದಲ್ಲದೆ ಏನಾದ್ರು ರಾಸಾಯನಿಕ ಗೊಬ್ಬರ ಅಂತ ಪೇಟೆ ಗೊಬ್ಬರ ತಂದು ಹಾಕ್ತೀರಾ?
1: ಇಲ್ಲ ಸರ್,
0: ಹಟ್ಟಿ ಗೊಬ್ಬರ ಮಾತ್ರ. ಹೇಗೆ ಬರ್ತಾ ಇದೆ ಇಳುವರಿ?
1: ಅಡ್ಡಿ ಇಲ್ಲ ಸರ್, ಈಗ ನಮ್ದು ಸ್ಟಾರ್ಟಿಂಗ್ ಒಂದ್ 4 ವರ್ಷ ಆಯ್ತು ಬರ್ಲಿಕ್ಕೆ ಫಲ, ಅಡ್ಡಿ ಇಲ್ಲ, ಚಲೋ
0: ತೋಟದಲ್ಲಿ ಇದೀವಿ ನಾವು.
1: ಅಡ್ಡಿ ಇಲ್ಲ, ಚಲೋ ಬರ್ತದೆ ಇಳುವರಿ, ಅಡ್ಡಿ ಇಲ್ಲ,
0: ಬರ್ತಾ ಇದೆ. ಆಮೇಲೆ ನೀವು ಈ ಸಾಮಾಜಿಕ ಚಟುವಟಿಕೆಯಲ್ಲಿ ಏನಾದ್ರು ಭಾಗವಹಿಸಿದ್ರು, ಮಹಿಳಾ ತಂಡಗಳಲ್ಲಿ ಏನಾದ್ರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ?
1: ಹೋಗ್ತೇವೆ ಸರ್, ನಮ್ದೇ ಒಂದು ಅಕ್ಕನ ಬಳಗ ಹೇಳಿ ಸಂಘ ಮಾಡಿದ್ದೇವೆ.
0: ಅಕ್ಕನ ಬಳಗ?
1: ಆ ಸಂಘದಲ್ಲಿ ನಾವು ಸದಸ್ಯರಾಗಿದ್ದೇವೆ, ಅದು ಎಲ್ಲ ಕಾರ್ಯಕ್ರಮ ಮಾಡ್ತೇವೆ.
0: ಏನೇನು ಕಾರ್ಯಕ್ರಮ ಮಾಡ್ತೀರಿ?
1: ಇದರಲ್ಲಿ ಶ್ರಾವಣದಲ್ಲಿ ಎಲ್ಲ ಅರ್ಶಿನ ಕುಂಕುಮ ಕಾರ್ಯಕ್ರಮ ಮಾಡ್ತೇವೆ, ಕಡೆಗೆ ಕಾರ್ತಿಕ ಮಾಸದಾಗೆಲ್ಲ ಒಂದು 5 ದೇವಸ್ಥಾನಕ್ಕೆಲ್ಲ ಹೋಗಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಹಚ್ಚೋದಾಗ್ಲಿ, ಒಂದೇ ಅದರ ಮದುವೆ ಏನಾದ್ರು ಫಂಕ್ಷನ್ ಇದ್ರೆ ಊಟ ಬಡಿಸ್ಲಿಕ್ಕೆ ಹೋಗ್ತೇವೆ ನಮ್ಮ ಸಂಘದ ವತಿಯಿಂದ, ಹಂಗೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಯಾರಾದ್ರೂ ಕರೆದ್ರೆ ನಿಮ್ಮ ಅಕ್ಕನ ಬಳಗದವ್ರು ಬಂದು ನಮ್ಗೆ ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿದ್ರೆ ನಾವೆಲ್ಲ ಸಂಘದ ಸದಸ್ಯರು ಹೋಗಿ ಅಲ್ಲೇ ಊಟಕ್ಕೆ ಬಡಿಸೋದಾಗ್ಲಿ, ಒಂದು ಏನಾರ ಕಾರ್ಯಕ್ರಮದಲ್ಲಿ ಹೆಲ್ಪ್ ಮಾಡೋದಾಗ್ಲಿ, ಅಡುಗೆ ಮಾಡೋದಾಗ್ಲಿ ಹೋಗಿ ಮಾಡ್ತೇವೆ.
0: ಈಗ ಅಡುಗೆ ಬಡಿಸುವಂತಹದ್ದು ಕೂಡ ಒಂದು ರೀತಿಯ ಕಲೆ, ಏನು ಅನಿಸ್ತದೆ ನಿಮಗೆ ಈಗಿನ ಒಂದು ಊಟದ ಅಭ್ಯಾಸವನ್ನು ನೋಡಿದರೆ?
1: ಈಗ ವೆರೈಟಿ ಭಾಳ ಇರ್ತಾವೆ ಸರ್, ಮೊದ್ಲೇ ಆದ್ರೆ ಸಿಂಪಲ್ ನಮ್ದು ಅಡುಗೆ ಪಂದ್ ಪಾಯಸ
0: ಸರಳವಾಗಿತ್ತು
1: ಇತ್ತು, ಈಗ ವೆರೈಟಿ ಭಾಳ ಇರ್ತದೆ, ನೋಡಿದ್ರು ಖುಷಿ ಆಗ್ತದೆ, ಆದ್ರೆ ತಿನ್ಲಿಕ್ಕೆ ಆಗೋದಿಲ್ಲ.
0: ಈಗ ತಿಂದಿದ್ದಕ್ಕಿಂತ ಜಾಸ್ತಿ ವೇಸ್ಟೇಜ್ ಆಗ್ತದ?
1: ಹಾ, ಆಗ್ತದೆ ಸರ್.
0: ಏನ್ ಮಾಡ್ತೀರಿ ಅದಕ್ಕೆ ಕಡಿಮೆ ಮಾಡ್ಲಿಕ್ಕೆ? ವೇಸ್ಟೇಜ್ ಕಮ್ಮಿ
1: ಬಡಿಸ್ಬೇಕಾದ್ರೆ ಸ್ವಲ್ಪ ಮಾಡಿ ಬಡಿಸ್ತೇವೆ.
0: ಇನ್ನೊಂದ್ಸರಿ ಕೇಳ್ಕೊಂಡು?
1: ಹಾ, ಕೇಳ್ಕೊಂಡು ಈಗ 2 ಚಮಚ ಹಾಕೋ ಬದ್ಲಿ 1 ಚಮಚ ಬಡಿಸ್ತೇವೆ, ಮತ್ ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮತ್ ಬಂದು ಬಡಿಸ್ಕೊಂಡು ಹೋಗ್ರಿ, ಹಾಳು ಮಾಡೋದ್ ಬೇಡ ಅಂತೇಳಿ ಹೇಳ್ತೇವೆ. ಬಡಿಸ್ಬೇಕು.
0: ನೀರಿನ ಬಾಟ್ಲ್ ಎಲ್ಲ ಉಪಯೋಗಿಸ್ತಾರ?
1: ಒಬ್ಬೊಬ್ಬರು ಸ್ವಲ್ಪ ಹಿಂಗೆ ರಿಚ್ ಇದ್ದವರೆಲ್ಲ ಬಾಟ್ಲ್ ಮಾಡಿಟ್ಟಿರ್ತಾರೆ,
0: ಉಳ್ಕೊಳ್ತದೆ.
1: ಅದಕ್ಕೆ ಒಬ್ಬೊಬ್ಬರು ಏನ್ ಮಾಡ್ತಾರೆ, ಹಂಗೆ ಲೋಟದಲ್ಲಿ ಲೋಟದಲ್ಲಿ ಹಾಕೊಡೋದು ಸಿಸ್ಟಮ್ ಇಟ್ಟಿರ್ತಾರೆ, ಹಂಗು ಮಾಡ್ತೇವೆ.
0: ಈಗ ಬಡಿಸುವ ಅನುಭವದ ಬಗ್ಗೆ ಹೇಳಿ.
1: ಖುಷಿ ಆಗ್ತದೆ ಸರ್ ಬಡಿಸ್ಲಿಕ್ಕೆ ಹೋದ್ರೆ.
0: ನೆಲದಲ್ಲಿ ಕೂತು ಬಡಿಸೋದು ಒಳ್ಳೆ ಸುಲಭವೋ ಅಥವಾ ಟೇಬಲ್ ಅಲ್ಲಿ ಒಳ್ಳೇದಾ?
1: ನೆಲದಲ್ಲಿ ಅದಕ್ಕೂ ಈಗ ಯಾರು ಕುಳ್ಳುದಿಲ್ಲ ಸರ್, ಈಗೆಲ್ಲ ಟೇಬಲ್ ಸಿಸ್ಟಮ್ ಆಗ್ಬಿಟ್ಟದೆ. ಹಾ, ಈಗ ಯಾರಿಗೂ ಕೆಳ ಕುಳ್ಳಿಕ್ಕೆ ಆಗುದಿಲ್ಲ, ಎಲ್ಲ ಟೇಬಲ್ ಸಿಸ್ಟಮ್ ಮತ್ತು ಬಪ್ಪೆ ಸಿಸ್ಟಮ್ ಇರ್ತದೆ, ಅವ್ರೆ ನಾವು ಅಲ್ಲೇ ನಿಂತಲ್ಲೇ ನಿಲ್ತೇವೆ, ಅವರೇ ಬಂದು ಬಡಿಸ್ಕೊಂಡು ತಗೊಂಡು ಹೋಗ್ತಾರೆ. ಹಂಗ.
0: ಆಮೇಲೆ ಈಗ ಬೇರೆ ನೀವು ಈ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಈಗ ಅಕ್ಕನ ಬಳಗ ಅಂತ ಹೇಳಿದ್ರಿ, ಹಾಡುಗಾರಿಕೆಯಲ್ಲೆಲ್ಲ ನೀವು ತೊಡಗಿಸಿಕೊಂಡಿದ್ರ?
1: ಹಾ, ಹೋಗ್ತೇವೆ ಸರ್, ನಾವು ದೇವಸ್ಥಾನದಲ್ಲಿ ಭಜನೆ ಮಾಡ್ತೇವೆ.
0: ಓಹೋ, ಒಂದು ಸಣ್ಣ ಒಂದು ಭಜನೆ ಹೇಳಿ ನೋಡು 2 ನಿಮಿಷದ.

0: ವಾಸೆಲ್ಲಾಪುರ ದರೆಯೊಳದಿಕ ವಾಸೆಲ್ಲಾಪುರ ಪರಮ ಗುರು ಮಹಾದೇವಗಿ ಕರ್ಪೂರಾರುತಿ ಬೆಳಗುವೆ ಕಾರುಣ್ ಮೃಗಕರ ದೇವಗಿ ಕರ್ಪೂರಾರುತಿ ಕರ್ಪೂರಾರುತಿ ಕರ್ಪೂರಾರುತಿ ಬೆಳಗುವೆ ಕಾರುಣ್ಯ ಮೃಗಕರ ದೇವಗಿ.
1: ಸವಿತವರೀಗ ಈ ಹಸು ಸಾಕಣೆ ಅಥವಾ ಒಂದು ಹೈನುಗಾರಿಕೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಎಷ್ಟು ಖರ್ಚು ಬರುತ್ತದೆ ಈಗ ಮೂರು ಹಸು ಮೂರು ಕರುವನ್ನು ನೀವು ಒಂದು ವರ್ಷಕ್ಕೆ ನಿರ್ವಹಣೆ ಮಾಡುವುದಿದ್ರೆ ಮತ್ತು ಎಷ್ಟರ ಮಟ್ಟಿಗೆ ಅದು ಲಾಭದಾಯಕ ಅಂತ ಹೇಳಿ?
2: ಖರ್ಚು ಭಾಳ ಬರ್ತದೆ ಸರ್, ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದ್ ತಿಂಗಳ ಓಕೆ ದಾನಿ ತರಲಿಕ್ಕೆ 7,000 ರೂಪಾಯಿ ಬೇಕಾಗ್ತದೆ. ಅದರಂತೆ 12 ತಿಂಗಳ ಅಂದ್ರೆ ಸುಮಾರು ಆಗ್ತದೆ, ನಾವು ಅದು ತಂದು ಹಾಕ್ತೇವೆ. ಹಾಲಿಂದು ಉತ್ಪಾದನೆ ಇದೆ ಸರ್, ಇಲ್ಲಂತಲ್ಲ, ನಾವು ಲೀಟ್ರಿಗೆ 50 ರೂಪಾಯಿ ಕೊಡ್ತೇವಲ್ಲ, ಅದರಿಂದ ಮತ್ತೆ ನಾವು ಮನೆಯಲ್ಲೇ ತಿನ್ಲಿಕ್ಕೆಲ್ಲ ಉಪಯೋಗಿಸ್ತೇವೆ. ಹೊರಗಿಂದ ಹಾಲು ತರು ಖರ್ಚು ಉಳಿತದೆ, ನಮ್ಗೆ ಲಾಸ್ ಅಂತಕ್ಕೂ ಅನಿಸ್ಲಿಲ್ಲ. ನಾವು ಮಾಡೋದಕ್ಕೆ ಅದಕ್ಕೆ ತಂದು ಹಾಕೋದಕ್ಕೆ ಅದು ಹಾಲು ಕೊಡೋದಕ್ಕೆ ನಮ್ಗೆ ಸರಿ ಇದೆ.
1: ಈಗ ಹಸು ಸಾಕಣೆ ಮಾಡುವಂತವರೆಲ್ಲ ಹೇಳುವಂತಹದ್ದು ಹಸುವನ್ನ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, 4 ದಿವಸ ಒಂದು ಊರಿಗೆ ಹೋಗ್ಬೇಕು, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಹಸು ಕರೀತದೆ ಅಂತ ಹೇಳಿ, ನಿಮ್ಮ ಅನುಭವ ಏನು?
2: ಅದು ನಿಜ ಸರ್, ನಮಗೂ ಹಂಗೆ ಆಗ್ತದೆ. ಈಗ ಮನೆ ಹತ್ರ ಹಾಲು ಕರೆಯವ್ರು ನಮ್ಮನ್ನ ಬಿಟ್ರೆ ಯಾರು ಹಾಲು ಕರೆಯವ್ರು ಇಲ್ಲ. ನಮ್ ದೊಡ್ಡ ಮಗ ಇದ್ರೆ ಮಾತ್ರ ನಾವು ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದ್ರೆ ಒಂದ್ ವಸ್ತಿ 2 ದಿನ ಇದ್ದು ಬರ್ತೇವೆ, ಇಲ್ಲಾಂದ್ರೆ ಎಲ್ಲಿ ಹೋದ್ರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮನೆಗೆ ಬರಲೇಬೇಕು. ಹಾಲು ಕರಿ ಸಂಬಂಧ ನಮ್ಮ ಮನೆಯವರೆಲ್ಲ ದೇಖರೇಖೆ ಮಾಡ್ತಾರೆ, ಆದ್ರೆ ಹಾಲು ಕರೀದಿಲ್ಲ. ಆ ಉದ್ದೇಶದಿಂದ ನಾವು ಎಲ್ಲೇ ಹೋದ್ರು ಒಟ್ಟು ಬೆಳಗ್ಗೆ ಹಾಲು ಕರೆದು ಇಟ್ಟು ಹೋಗ್ತೇವೆ, ಸಾಯಂಕಾಲ ಬಂದು ಮತ್ತೆ ಹಾಲು ಕರಿಲೇಬೇಕು.
1: ಈಗ ಹಾಲು ಕರಿಯೋದಕ್ಕೆ ಹಿಂಡುದಕ್ಕೆ ಅಂತಲೇ ಕೈಯಿಂದ ಹಿಂಡ್ತೀರೋ ಅಥವಾ ಮಿಷಿನ್ ಏನಾದ್ರು ಉಂಟಾ?
2: ಇಲ್ಲ ಸರ್, ನಾವು ಕೈಯಿಂದ ತೆಗಿತೇವೆ ಹಾಲು.
1: ಒಳ್ಳೇದು. ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠವರೇ, ಕಳೆದ 10-15 ವರ್ಷದಿಂದ ನೀವು ಹಸು ಸಾಕಣೆಯಿಂದ ಮಾಡ್ತಾ ಬಂದಿದ್ದೀರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
3: ಹೈನುಗಾರಿಕೆ ಅನುಭವ ಕುರಿತು ಯಲ್ಲಾಪುರದ ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: कुतला बोल
3: पक्षियों से तो हम खेत को बचा लेते हैं, पर इन घातक रसायनों से कैसे बचाएं?
2: मतलब
3: देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी.

0: बच्ची भी तंदुरुस्त
1: और लोग भी।
2: पहली वाली बात कहाँ,
3: परम तो सभी डाले हैं।
2: सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं।
3: सच है
2: रे बेटे, एक्सपीरियंस से बता रहे हैं, धूप में बाल सफेद नहीं किए हैं।
3: ठीक है भाई, मैं भी आज से जैविक खेती शुरू करूँगा।
4: माटी से प्रेम की परंपरा है परंपरागत खेती।
5: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
6: ಪೊಲೀಸ್
7: ಮಿಸ್ ಸೀಮಾ?
6: ಹೌದು.
7: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
6: ಯಾಕೆ ಅಂದ್ರೆ ನಾನು
7: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
6: ಡಿಜಿಟಲ್ ಅರೆಸ್ಟ್?
7: 1,00,000 ಕೊಡಿ, ಬಚಾವ್ ಆಗ್ತೀರಾ.
6: ಅಷ್ಟೊಂದ್ ಹಣ?
7: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
6: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
8: ಹಲೋ ಮಮ್ಮ.
6: ಹಾಯ್.
9: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು.

0: ಆನಂದ್ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡ 91.3% ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6ರ ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ

0: ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ಆರ್ರ ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6ರ ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡ 43.9% ಶೇಕಡ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡ 38% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡ 46% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡ 50%-60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿತವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 ರ 18 ವರ್ಷದೊಳಗಿನವರ ಪುರುಷರ ವಿಭಾಗದ

0: ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ ಮೂರನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲುಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ

0: ಅವಧಿಯಲ್ಲಿ ಮೂರು ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನಾ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000 ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400 ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ ಯಹ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ ನೆವಿಗೇಷನ್ ಹೋ ಪಂಚಾಂಗ ಹೋ ಯಾ ಹಮಾರೆ ಪರ್ವ ತ್ಯೋಹಾರ ಇನ್ ಸಬ್ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ ಹಮಾರೆ ಯಹಾಂ ಆಸ್ಟ್ರೋನಾಮಿ ನೆ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ उसे एक्सप्लोरेशन के लिए प्रेरित किया है और आज के युवाओं में भी इसे लेकर काफी उत्साह दिखाई देता है. आजकल आप भी देखते होंगे देश भर में एस्ट्रोनॉमी क्लब्स तेजी से लोकप्रिय हो रहे हैं. बड़े शहरों से लेकर छोटे कस्बों तक, स्कूलों से लेकर पार्कों तक इनकी गतिविधियां दिखाई देती हैं. मुझे बेंगलोर एस्ट्रोनॉमिकल सोसाइटी के बारे में जानकारी मिली. यहाँ ऑब्जर्वेशनल सेशंस आयोजित किए जाते हैं. इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है. खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है. रात में तारों को निहारना अपने आप में अद्भुत अनुभव होता है. एस्ट्रो केरला नाम की एक संस्था नाइट ऑब्जर्वेशन कैंप और वर्कशॉप आयोजित करती है. यहाँ युवा साथी टेलीस्कोप बनाना और स्टार मैप्स का इस्तेमाल करना सीखते हैं. राजकोट के बिग बैंग एस्ट्रोनॉमी क्लब ने गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए हैं. ज्योतिर्विद्या परिसंस्था भी एस्ट्रोनॉमी के सबसे पुराने संस्थानों में से एक है. यहाँ ऑब्जर्वेशनल फैसिलिटीज के साथ साथ बुक्स लाइब्रेरी और टेलीस्कोप लाइब्रेरी की सुविधा भी है. मैं आईसेक का भी जिक्र करना चाहूंगा. यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है. मैं युवाओं से आग्रह करूंगा कि वे किसी एस्ट्रोनॉमी क्लब से जरूर जुड़े और इन छुट्टियों में किसी प्लेनेटेरियम को भी ಜರೂರ್ ದೇಖನೆ ಜಾಯ್.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ.

0: ಖಗೋಳ್ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
1: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಎ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರಾನಮಿ ಆಸ್ ಎ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಎ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 types ಆಫ್ ಆಕ್ಟಿವಿಟೀಸ್. 1, ವಿ ಡೂ ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಎ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್ಸ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ಸ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದಿ ಜನರಲ್ ಪಬ್ಲಿಕ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ ಪಾರ್ಟಿ ವೇರ್ ಅಂಡರ್ ಡಾರ್ಕ್ ಸ್ಕೈಸ್ ಹೂಎವರ್ ಇಸ್ ರಿಜಿಸ್ಟರ್ಡ್ ಅಸ್ ಕ್ಯಾನ್ ಕಮ್ ಅಂಡ್ ದೆನ್ ದೇ ಡೂ ಸ್ಟಾರ್ ಗೇಜಿಂಗ್ ವಿತ್ ಅಸ್ ಥ್ರೂ ದ ನೈಟ್. ಮೋಸ್ಟ್ ಆಫ್ ದ ವಾಲಂಟಿಯರ್ಸ್ ಹೂ ಬ್ರಿಂಗ್ ದರ್ ಎಕ್ವಿಪ್ಮೆಂಟ್ ವಿಲ್ ಶೋ ಕೇಸ್ ಟು ಪೀಪಲ್ ಅಬೌಟ್ ಸ್ಟಾರ್ ಕ್ಲಸ್ಟರ್ಸ್, ಗ್ಯಾಲಕ್ಸೀಸ್ ಎಕ್ಸೆಟ್ರಾ. ದ ಥರ್ಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅಸ್ 1-day ವರ್ಕ್ಶಾಪ್ ಫಾರ್ ಆಸ್ಟ್ರಾನಮಿ ಎಂಥೂಸಿಯಾಸ್ಟ್ ವೇರ್ ದೇ ವಾಂಟ್ ಟು ನೋ ಹೌ ಟು ಇದರ್ ಸ್ಟಾರ್ಟ್ ಅ ಕೆರಿಯರ್ ಇನ್ ಆಸ್ಟ್ರಾನಮಿ ಆರ್ ಹೌ ಟು ಸ್ಟಾರ್ಟ್ ದೇರ್ ಹಾಬಿ ಅಂಡ್ ಸಸ್ಟೈನ್ ದ ಹಾಬಿ. ದಿಸ್ 1-day ವರ್ಕ್ಶಾಪ್ ವಿ ಕಂಡಕ್ಟ್ ಪಾರ್ಟ್ನರ್ಶಿಪ್ ವಿತ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬ್ಯಾಂಗ್ಲೂರ್.
0: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18 ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11 ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25 ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ಅವಧಿಯ ಈ ಅಧ್ಯಯನ ಜಲ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ICRIHR ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
2: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು

0: ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
1: ಕೋಲಾರದ ಹಿರಿಯ ವಕೀಲ ಸತೀಶ್, 2015 ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015 ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
1: ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟ್ರೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ್ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
3: ಚಿತ್ರಗೀತೆಗಳು
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂ?
3: ಆಕಾಶವಾಣಿ ಕಾರವಾರ. ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನು ಆಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಉಡುಪಿಯಿಂದ ಸದಾನಂದ ನಾಯಕ್ ಮಂಟಕಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ದಿನಾಂಕ 2ರಂದು ಮಂಗಳವಾರ ಸಂಜೆ 5:30 ಪ್ರಸಾರವಾದಂತಹ ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡುವ ಪುಸ್ತಕಗಳು ವಿಷಯ

ಜಾಬ್ ತುಂಬ ಚೆನ್ನಾಗಿತ್ತು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ತುಂಬ ಜನ ಕೇಳುಗರು ಸಂದೇಶವನ್ನು ಕಳುಹಿಸಿ ಇದರಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂದೇಶಗಳು ಇದ್ದರೆ ಮತ್ತೆ ಹಾಡು ಹಾಕಿ ಸಮಯ ಹಾಳು ಮಾಡೋದಕ್ಕಿಂತ ಎಲ್ಲರ ಸಂದೇಶಗಳನ್ನು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸದಾನಂದ ನಾಯಕ್ ಬಂಟಕಲ್ ಅವರೇ, ಹೆಚ್ಚು ಹೆಚ್ಚಿನ ಸಂದೇಶಗಳನ್ನು ನಾವು ಕಾರ್ಯಕ್ರಮದಲ್ಲಿ ಓದ್ತೇವೆ. ಅದೇ ರೀತಿ ಅವ್ರು ಹೇಳ್ತಾ ಇದ್ದಾರೆ, 4ನೇ ತಾರೀಕಿನಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಬಿ ಕೆ ಸಂತೋಷ್ ಕುಮಾರ್ ಅವರೊಂದಿಗೆ ಪ್ರಸಾರವಾದ ಸಂದರ್ಶನ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ದಾರೆ, ತುಂಬ ಉತ್ತಮವಾದ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಶುಕ್ರವಾರ ಸಂಜೆ 5:00-6:00 ಪ್ರಸಾರವಾದಂತಹ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮ ಹೊಸ ವಿಷಯವನ್ನು ತಿಳಿಯುವಂತೆ ಮಾಡುತ್ತದೆ. ನಿನ್ನೆ ಪ್ರಸಾರವಾದ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಂದು ಸಂಜೆ 5:00 ಯಕ್ಷಲಹರಿಯಲ್ಲಿ ಪ್ರಸಾರವಾದಂತಹ ಯಕ್ಷಗಾನ ತಾಳಮದ್ದಳೆ ಗಜೇಂದ್ರ ಮೋಕ್ಷ ನಡೆಸಿಕೊಟ್ಟವರು ಕಾಸರಗೋಡು ಭೋವಿಕಾನದ ವಾಮನ ಆಚಾರ್ಯ ಹಾಗೂ ಸಂಗಡಿಗರು. ಇದರಲ್ಲಿ ಭಾಗವತರಾದ ಸುರೇಶ್ ಆಚಾರ್ಯ ನೀರ್ಚಾಲು ಇವರ ಹಾಡುಗಾರಿಕೆಯೂ ಚೆನ್ನಾಗಿತ್ತು, ಎಲ್ಲ ಪಾತ್ರಧಾರಿಗಳ ಮಾತುಗಾರಿಕೆಯೂ ಚೆನ್ನಾಗಿತ್ತು. ಉತ್ತಮ ಕಥೆಯ ಚೆಂದದ ಯಕ್ಷಗಾನ ತಾಳಮದ್ದಳೆ ಪ್ರಸಾರ ಮಾಡಿದ ಕಾರವಾರ ಆಕಾಶವಾಣಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ರವಿವಾರ 9:00 ಪ್ರಸಾರವಾಗುತ್ತಿದ್ದಂತಹ ಕರೆಗೊಂದು ಗೀತೆ ಕಾರ್ಯಕ್ರಮವನ್ನು ಪುನಃ ಪ್ರಸಾರ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, ಒಗಟು ಬಿಡಿಸುವ ಫೋನ್ ಇನ್ ಕಾರ್ಯಕ್ರಮ, ಈ ಕಾರ್ಯಕ್ರಮಗಳು ಕಾರವಾರ ಆಕಾಶವಾಣಿಯಲ್ಲಿ ಕೇಳಬೇಕು, ಇದು ನನ್ನ ಆಸೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದಾನಂದ ನಾಯ್ಕ ಮಂಟಕಲ್ ಅವರೇ, ನಿಮ್ಮ ಈ ಸಂದೇಶವನ್ನು ನಮ್ಮ ಹಿರಿಯ ಅಧಿಕಾರಿಗಳು ಕೇಳ್ತಾ ಇದ್ದಾರೆ, ಹಾಗಾಗಿ ಅವರು ಇದಕ್ಕೆ ಸೂಕ್ತವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತುಂಬ ಸಂತೋಷ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕೆ. ನಮ್ಮ ಮುಂದಿನ ಸಂದೇಶ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿಸಿ ಗಣೇಶ್ ಆಚಾರ್ಯ ಅವರದ್ದು. ನಿನ್ನೆ ಪ್ರಸಾರವಾದ ಕಾರ್ಯಕ್ರಮ, ನೇರ ಫೋನಿಂಗ್ ಕಾರ್ಯಕ್ರಮ ಗೀತೆಗೊಂದು ಪ್ರಶ್ನೆ ತುಂಬ ಚೆನ್ನಾಗಿ ಮೂಡಿ ಬಂತು, ಕೇಳಿ ಖುಷಿಯಾಯಿತು. ನಿರೂಪಕರು ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು, ಆದರೆ ನನಗೆ ಮಾತ್ರ ಲೈನ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಜಾರು ಮಾಡ್ಕೋಬೇಡಿ ಗಣೇಶ ಅವರೇ, ಮುಂದಿನ ವಾರ ನೀವು ಖಂಡಿತ ಪ್ರಯತ್ನ ಪಡಿ, ನಿಮಗೆ ಲೈನ್ ಖಂಡಿತ ಸಿಕ್ಕೇ ಸಿಗತ್ತೆ. ಅದೇ ರೀತಿ ಇಂದು ಪ್ರಸಾರವಾದಂತಹ ಗಜೇಂದ್ರ ಮೋಕ್ಷ ಯಕ್ಷಗಾನ ತಾಳಮದ್ದಳೆ ತುಂಬ ಚೆನ್ನಾಗಿ ಮೂಡಿ ಬಂತು, ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಇದನ್ನು ನಡೆಸಿಕೊಟ್ರು. ಕಾರವಾರ ಆಕಾಶವಾಣಿಯಿಂದ ಪ್ರತಿ ಶನಿವಾರ ಮೂಡಿ ಬರುವ ತಾಳಮದ್ದಳೆ ನಮ್ಮನ್ನು ಕಾಯುವಂತೆ ಮಾಡುತ್ತಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಲಯದಿಂದ ಪ್ರಸಾರವಾಗುತ್ತಿರುವಂತಹ ಸಂದೇಶ ಸಂಗಮ ಕಾರ್ಯಕ್ರಮ ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮ. 2 ಅಥವಾ 3ನೇ ಕಾರ್ಯಕ್ರಮ ತಪ್ಪಿಸಿದ್ದು ಬಿಟ್ಟರೆ ಬಾಕಿ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಸಂದೇಶವನ್ನು ಕಳಿಸಿದ್ದೇನೆ, ಭಾಗವಹಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ 9ರಂದು ಪ್ರಸಾರವಾದ ಕಾರ್ಯಕ್ರಮಕ್ಕೆ ನಾನು ಕಳಿಸಿದಂತಹ ಸಂದೇಶ ಪ್ರಸಾರ ಆಗಲಿಲ್ಲ, ಬೇಸರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬೇಸರ ಪಟ್ಕೋಬೇಡಿ, ಏನು ನೀವು ಕಳಿಸಿದಂತಹ ಎಲ್ಲ ಸಂದೇಶಗಳನ್ನು ಕೂಡ ನಾವು ಓದಿದ್ದೇವೆ, ಹೀಗೆ ಸಂದೇಶಗಳನ್ನು ಕಳಿಸ್ತಾ ಇರಿ. ಹೊನ್ನಾವರದಿಂದ ಗಜಾನನ್ ಭಟ್ ಬೋಳನ ಮಕ್ಕಿಯವರು ನಮ್ಮ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ರೇಡಿಯೋ ಸ್ಪಂದನ ಕಾರ್ಯಕ್ರಮದ ನಿರೂಪಕರಿಗೆ ನಮಸ್ಕಾರ, ನಿಮಗೂ ಕೂಡ ನಮಸ್ಕಾರ. ಈ ವಾರದಲ್ಲಿ ಶುಚಿ ರುಚಿ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಪ್ರಸಾರವಾದ ಸಂದರ್ಶನ, ಅದೇ ರೀತಿ ಆಲಸ್ಯಂ ಪೆದ್ದ ರೋಗ ಸಣ್ಣ ಕಥೆ, ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು. ಇಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಂಜೆ ಪ್ರಸಾರವಾದ ಗಜೇಂದ್ರ ಮೋಕ್ಷ ಯಕ್ಷಗಾನ ತಾಳಮದ್ದಳೆ ಕೂಡ ಇಷ್ಟ ಆಯಿತು. ಈ ಎಲ್ಲ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ನಮ್ಮ ಗೆಳೆಯ, ಆಕಾಶವಾಣಿ ನಮ್ಮ ಜೀವ, ಸದಾ ಕೇಳಿ ಬರುವ ವಾಣಿ ನಮ್ಮ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ ಗಜಾನನ್ ಭಟ್ ಬೋಳನ್ ಮಕ್ಕಿಯವರು ಹೊನ್ನಾವರದಿಂದ.

ಎಲ್ಲ ಸಂದೇಶಗಳನ್ನು ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ಹಾಡನ್ನು ಕೇಳಿಕೊಂಡು ಬರೋಣ.

0: ಇಂದಿನ ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಮಸ್ಕಾರ. ಕಾರ್ಯಕ್ರಮದ ಪ್ರಸ್ತುತಿ ಲತಾ ಸಾಳಸ್ಕರ್.
1: ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

ಕರಣ್ ಅರ್ಜುನ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ಗೀತೆಯನ್ನು ಕೇಳಿದಿರಿ. ಹಮ್ ದಿಲ್ ದೇ ಚುಕೇ ಸನಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ಗೀತೆ

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತು ಚರ್ಚೆ ಮೂಡಿಬರುವುದು.
1: ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ಕುಡ್ಲು ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ. ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂತ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: 12 ವರ್ಷ, ಯಶಸ್ವಿ ವರ್ಷ, ಇದನ್ನ ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನು ನೀವು ಕೊಡ್ಲಿಕ್ಕೆ ಸಾಧ್ಯನಾ?
3: ಖಂಡಿತ ಸರ್. 2014 ಈಗ 2026 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದು ರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬೋದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳು, ಅಥವಾ ನಾವು ಭಾರತಮಾಲಾ ಸಾಗರಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು, ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನೀವು ಸ್ಟಾರ್ಟ್ಅಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, MSME ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡೋಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
2: ಸಬ್ಕಾ ಸಾಥ್ ಸಬ್ಕಾ
3: ವಿಕಾಸ್ ಅಂತ ಹೇಳ್ಬೋದು.
2: ಒಂದು ಅಭಿವೃದ್ಧಿ ಇಡೀ ದೇಶದ

0: ಜನರನ್ನ ಒಳಗೊಂಡು ಮುನ್ನಡಿಬೇಕದು.
1: ಹೌದು,
0: ಅಥವಾ ಅದು ಸಾಕಾರ ಆಗ್ಬೇಕು.
1: ಹೌದು,
0: ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆಯಾಗಿದೆ.
1: ನಿಜ ಸರ್, ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬೋದಾಗಿದೆ.
0: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
1: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತೆ ಸಾಂಸ್ಕೃತಿಕವಾಗಿರ್ಬಹುದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿರುವಂತಹ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಎಲ್ಪಿಜಿ ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ, ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದ್ರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬಹುದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂತಹ ಯೋಜನೆ, ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದ್ರೆ ಎಲ್ಲರಿಗೂ ಮನೆ ಗುರಿ ಹೊಂದಿದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ, ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು 1,000-1,500 ಉದ್ಯೋಗಗಳು ಖಾಲಿ ಇದೆ, ಆದ್ರೆ ಆ ಉದ್ಯೋಗ ಮಾಡಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂತ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನ ಕೊಡ್ತಾ ಇದೆ, ನೆರವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಗರ್ಗರ್ಮೆ ನಲ್ಲ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರ್ಆಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನ ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
0: ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ, ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನ ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ರು ಕೂಡ ಎಲ್ಲೋ ಒಂದ್ ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
1: ಹೌದು ಸರ್.
0: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ.
1: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು, ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆಯೇ ಡಿಜಿಟಲ್ ಕ್ರಾಂತಿ. 2015ರಲ್ಲಿ ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಸರ್ಕಾರಿ ಸೇವೆಗಳನ್ನ ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂತದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು, ಈ UPI ಸೇವೆ ಅಂದ್ರೆ ನಗದು ರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದ್ರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂತಹ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಯಾವ್ದೋ ಒಂದು ಸಂತೆಯಲ್ಲಿ ಮಾರುವಂತ 80 ವರ್ಷದ ಅಜ್ಜಿ ಮಾರ್ತಿರ್ತಾರೆ, ಏನೆಲ್ಲೋ ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪು ಮಾರೋ ಅಜ್ಜಿಯಿಂದ ಹಿಡಿದು
0: ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
1: ಹೌದು
0: ಅದನ್ನ ಬಳಕೆ
1: ಮಾಡ್ತಿರೋದು ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂದ್ರೆ ಒಂದು ಜನಧನ್, ಆಧಾರ್, ಆಧಾರ್ ಎಂ ಅಂದ್ರೆ ಮೊಬೈಲ್, ಅಂದ್ರೆ ಹೇಗೆ ನಾವು ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕ

0: ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳೋ ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
1: ಈ ಜನಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸಿತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೆ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಜನಧನ್ ಖಾತೆ ಓಪನ್ ಮಾಡೋದಕ್ಕೆ.
0: ನಿಜ,
1: ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
0: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರೂ ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್. ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಅಡಿಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದೇ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ಆಮೇಲೆ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನ ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
1: ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
0: ಹೌದು
1: ಶಿಕ್ಷಣನೂ ಕೂಡ ಮುಖ್ಯ.
0: ಖಂಡಿತ,
1: ಒಂದು ಬಹಳ ದೊಡ್ಡ ಮಾನದಂಡನೇ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ.
0: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಇವತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ನನ್ನ ಮನೇಲಿ ಕುತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡಬಹುದು. ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬೋದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಈ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಈ ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನ ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತಿದೆ. ಅಂದ್ರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂತಹ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನ ತರಿಸ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರ್ಬಹುದು, ಇವೆಲ್ಲವನ್ನೂ ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ ಅಂದ್ರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಸುಧಾರಣೆಗಳಿಗೆ
0: ಹೌದು ಸರ್,
1: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೇನೆ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂಥ ಜನ. ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಜಿ ಎಸ್ ಟಿ ಬಗ್ಗೆ ಆಗ್ಲೇ ಪ್ರಸ್ತಾವ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ,
0: ಒಂದು ದೇಶ ಒಂದು ತೆರಿಗೆ,
1: ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
0: ಜಿ ಎಸ್ ಟಿ ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
1: ಹೌದು, ಆಯಾ ರಾಜ್ಯ ಸೀಮಿತ.
0: ಹೌದು ಸರ್,
1: 500ಕ್ಕೂ ಹೆಚ್ಚು ತೆರಿಗೆಗಳು ಅಂತ ಎಲ್ಲ ಓದ್ತಾ ಇದ್ದೆ ನಾನು.
0: ಹೌದು ಸರ್, ಖಂಡಿತ. ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಜಿ ಎಸ್ ಟಿನ ಅಳವಡಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದಾಗ, ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿಯನ್ನು 2017 ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯೇ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯವನ್ನ ಗಳಿಸಿದ ತೆರಿಗೆಗಳಲ್ಲಿ ಈ ಜಿ ಎಸ್ ಟಿನು ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿ ಎಸ್ ಟಿಯಿಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18 9.5 ಲಕ್ಷ ಕೋಟಿ ಆದಾಯ ಜಿ ಎಸ್ ಟಿಯಿಂದ ಬಂದಿದ್ರೆ 2022-23 ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತೆ ಏಪ್ರಿಲ್ 2026 ಅಲ್ಲೇ 2.42 ಲಕ್ಷ ಕೋಟಿ ಜಿ ಎಸ್

0: ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದ್ರೆ ನಮ್ಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನ ತಂದುಕೊಡುವಲ್ಲಿ ಜಿ ಎಸ್ ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ,
0: ಹೌದು ಸರ್, ಸೋರಿಕೆ ಆಗ್ತಿತ್ತು,
1: ವಂಚನೆ,
0: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೆ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರು ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೇ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. ಎಂಎಸ್ಎಂಇಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಷ್ಟು.
0: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮ್ಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ.
1: ಕೈಗಾರಿಕೆ ಮಾಡಿ,
0: ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಶದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದ್ ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
1: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
0: ಗಟ್ಟಿ ಇರ್ಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ, ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮ ಸರಂಶೇಶ್ವರಯ್ಯವರು ಕೈಗಾರಿಕೀಕರಣ ಮೇಲೆ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು, ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ ಎಂಎಸ್ಎಂಇ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ ಎಂಎಸ್ಎಂಇ ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನ ಇದು 4 ಭಾಗ ಮಾಡಿದೆ, ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನ 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ, ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000 ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ, ಹೌದು, ಆಗಿರುವಂತಹ ಕೈಗಾರಿಕೆಗಳಿಗೆ 50,000 to 5,00,000 ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂದ್ರೆ ಅದು ಯುವ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದ ಜೊತೆಗೆ, ಹೌದು ಸರ್, ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5,00,000 to 10,00,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10,00,000 to 20,00,000 ಸಾಲವನ್ನ ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರ ಸಾಲವನ್ನ, ಸೊ ಅವ್ರಿಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಕ್ಕೆ, ಉದ್ಯಮ ವಿಸ್ತರಣೆಗೆ, ನಮ್ಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯ್ತು ಅಂದ್ರೆ 100,000 ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಈಗ ವಿಸ್ತರಣೆಯ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ, ಸಮುದಾಯ, ತಂತಾನೆ ಪ್ರಗತಿ ಆಗತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ ಎಂಎಸ್ಎಂಇಗೆ 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನ ಮಂಜೂರಿಯನ್ನ ಮಾಡಲಾಗಿದೆ. ಅಂದ್ರೆ ನಮ್ಮಲ್ಲಿ ಯಾಕೆ ಅಂತಂದ್ರೆ, ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ, ಸೂಕ್ಷ್ಮ, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ. ಯಾಕಂದ್ರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ ಎಂಎಸ್ಎಂಇಗಳು ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ.
1: ಅದರಲ್ಲೂ ಈ ಎಂಎಸ್ಎಂಇಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು ಎಂಎಸ್ಎಗಳಿಂದ ಬಂದಂತ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ ಎಂಎಸ್ಎಂಇಗಳು ಸಂಪೂರ್ಣವಾಗಿ ನೆಲಕಚ್ಚಲಕ ಸಂದರ್ಭ, ಅದರಿಂದ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
0: ನೋಡಿ ಸರ್, ಈಗ ಎಂಎಸ್ಎಂಇಗಳು ನಮ್ಮ ಒಟ್ಟು ದೇಶೀಯ GDPಗೆ 31%+

0: ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ ಎಂಎಸ್ಎಂಇ ವಸ್ತುಗಳ ಒಂದು ಪಾಲು ಶೇಕಡ 48% ಹೆಚ್ಚಿದೆ. ಮತ್ತೆ ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯ ಸುಮಾರು 37.82 ಕೋಟಿಯಷ್ಟಿಗಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನ ನಮ್ಮ ಎಂಎಸ್ಎಂಇ ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು ಎಂಎಸ್ಎಂಇ ಘಟಕಗಳ ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ ಎಂಎಸ್ಎಂಇಗಳು ನೋಂದಾವಣೆಯನ್ನ ಮಾಡಿಕೊಂಡಿದೆ ಅಂದಾಗ ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವ ಉದ್ಯೋಗ ಅಥವಾ ಉದ್ಯಮಶೀಲತೆ ಸ್ವಾವಲಂಬನೆ ಗಳಿಸಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
1: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
0: ಹೌದು ಸರ್, ಹೌದು.
1: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂತ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
0: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗ್ಲೇಬೇಕಾಗುತ್ತೆ. ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ, ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯಕ್ಕೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದಲ್ಲಿ ತಪ್ಪೇನೂ ಇಲ್ಲ, ಆದರೆ ಅದನ್ನು ತೀರಿಸುವಂತಹ ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು, ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರಬಹುದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರಬಹುದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ $81.04 ಬಿಲಿಯನ್ಗೆ ಹೆಚ್ಚಾಗಿದೆ ಅಂದಾಗ ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ, ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ April 2000 ವರ್ಷದಿಂದ 2024 ನಮ್ಮ ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದ್ರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂತದ್ದು ಬಹಳ
1: ಹೂಡಿಕೆಗಿದ್ದಂತ ಅನೇಕ ನಿರ್ಬಂಧಗಳನ್ನು
0: ಉದಾರೀಕರಣ ಅಂತಾನು ಹೇಳ್ಬಹುದು. ನಮ್ಮಲ್ಲಿ ಉದಾರೀಕರಣ,
1: ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ
0: ನೋಡೋಣ. ಹೌದು,
1: ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸೋದ್ರಿಂದ ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ,
0: ಆದ್ರೆ ಅದನ್ನ ಒಂದು ಸುರಕ್ಷಿತ ನಮ್ಮ ದೇಶ ಸುರಕ್ಷತೆಯನ್ನು ಆರೋಗ್ಯವನ್ನು ಭದ್ರತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಆಗುವ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕು ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುತ್ತಾ ದೇಶವನ್ನ ಮುನ್ನಡೆಸುವಂತಹ ಒಂದು ಪ್ರಯತ್ನವನ್ನು ಮಾಡಿ.
1: ಹಾಗಾಗಿ G20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
0: ಹೌದು ಸರ್, ನೋಡಿ G20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದರ ಶೇಕಡ 75% ವ್ಯಾಪಾರ ಈ G20 ಇಂದಾನೆ ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರುವಂತಹದ್ದು ಈ G20 ದೇಶಗಳಿಂದಾನೆ. ಮತ್ತೆ 2/3 ಜನಸಂಖ್ಯೆ ಈ ಒಂದು G20 ಇರುವಂತದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ
1: ವಿಶ್ವದ ಜನಸಂಖ್ಯೆಯಲ್ಲಿ 2/3
0: ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ ನಲ್ಲಿ ಇರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು ಬಲಗೊಳ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತೆ ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನ ಮಾಡ್ತು. ಏನು ಅಂತಂದ್ರೆ 1 ವರ್ಲ್ಡ್ 1 ಫ್ಯಾಮಿಲಿ 1 ಫ್ಯೂಚರ್ ಅಂತ, ಒಂದೇ ಭೂಮಿ

0: ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ, ಅದು ವಸುದೈವ ಕುಟುಂಬಕಂ ಅಂತಾನು ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂತಹ ಪ್ರದೇಶ. ಆದ್ರಿಂದ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ
1: ಅಭಿವೃದ್ಧಿನೂ ಆಗ್ಬೇಕು. ಅಭಿವೃದ್ಧಿ ಒಂದೇ ಅಲ್ಲ,
0: ಹೌದು,
1: ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಸುಸ್ಥಿರತೆಯನ್ನ,
0: ಹೌದು,
1: ಈ ಭೂಮಂಡಲವನ್ನು ಉಳಿಸಿಕೊಳ್ಳಬೇಕು,
0: ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಗಮನವನ್ನ ಸರಿತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನ ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
1: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದ್ದಾವೆ.
0: ಹೌದು ಸರ್,
1: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನ ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬಾ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲಿದ್ದೀವಿ?
0: ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಸರ್. ನಮ್ಮಲ್ಲಿ ಲಾಸ್ಟ್ ಡೇ ನಮ್ಮಲ್ಲಿ 5ನೇ ಸ್ಥಾನದಲ್ಲಿತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿ ಇರುವಂತದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನ, ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು ಚಿಂತಕರು ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ, ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗತ್ತೆ ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ,
1: ಮೂರನೇ ರಾಷ್ಟ್ರವಾಗಲಿದೆ
0: ಸಾಧ್ಯತೆಗಳಿದೆ. 2047 ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸುಸಂತ್ರನ ಗಳಿಸ್ಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವು ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ, ನಿಜವಾದ ಫಲಾನುಭವಿಗಳಿಗೆ ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಯೋಜನೆ ಕಾರ್ಯಕ್ರಮ ಕೊಂಡಿದ್ದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
1: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನ ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
0: ಹೌದು ಸರ್, ಹೌದು,
1: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
0: ಹೌದು ಸರ್,
1: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂಥ ಅಥವಾ ಗುಂಪಿನಲ್ಲಿರತಕ್ಕಂಥ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನ ತರಬೇಕು.
0: ಹೌದು ಸರ್,
1: ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡ್ತು.
0: ಮುಖ್ಯವಾಗಿ ನಾರಿ ಶಕ್ತಿ ಎನ್ಬಹುದು ಹೆಣ್ಮಕ್ಳು, ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದ್ ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ, ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳಿಗನ್ನ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆ ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಮುದ್ರಾ ಯೋಜನೆಯಲ್ಲಿ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲಾ ಮಹಿಳೆಯರು, ವಿಶೇಷವಾಗಿ ಸಾಮಾಜಿಕ ಮತ್ತೆ ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದೊಟ್ಟಿಗೆ ನಮ್ಮಲ್ಲಿ ಯಾರ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ಎಲ್ಲ ಆದಿವಾಸಿಗಳು ಎಲ್ಲರೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು. ಅದರ ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವ್ರಿಗೆ ಸಾಲ ಕೊಡ್ತಾ ಇದೆ ಸರ್, ಮಹಿಳೆಯರಿಗೆ. ಮತ್ತೆ ನಮ್ಮಲ್ಲಿ SC/ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನ ಸ್ಟಾರ್ಟ್ಅಪ್ ಮಾಡೋದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ

0: ಸೌಲಭ್ಯ ಇರಬಹುದು ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರವ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ. ನೋಡಿ, ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸಿಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಸೊ ಇದು ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ್ ಬಡ ಹೆಣ್ಮಕ್ಳು, ನಮ್ಮೆಲ್ಲ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನ ನಳ್ತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕ ಇರ್ಬೋದು, ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವ್ರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು, ಈ ಮೂಲಕ ಅವ್ರ ಸ್ವಾವಲಂಬನೆ ಗಳಿಸುವಂತದ್ದು.
1: 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂತ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೆ ಏನಾಗಬೇಕು, ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿಯನ್ನು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್.
0: ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ಯೇ ಆಕಾಶವಾಣಿ ಹೈ, ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಸುನ್ತೆ ಹೈ ಋಷಿಕೇಶ್ ಗಾಂಗುರ್ಡೆ ಜೀ ಕಾ ಶಾಸ್ತ್ರೀಯ ಗಾಯನ್.
5: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ಬ್ರಾಡ್ಕಾಸ್ಟ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್, we bring to you a vocal recital by Rishikesh Gangurde.
4: Pune ke ek sangeet premi parivar mein janme Rishikesh ji ko 5 varsh ki alpayu mein hi apne pita Shri Purushottam Gangurde se sangeet ki prarambhik shiksha prapt hui. Iske paschat unhone Dr. Vikas Kashalkar aur Pandit Yashwant Bua Joshi se 8 varshon tak Gwalior gharane ke gayaki ko barikiyon se seekha. इसके बाद ऋषिकेश जी ने आईटीसी संगीत रिसर्च अकादमी की प्रतिष्ठित छात्रवृत्ति प्राप्त की और कलकत्ता में ग्वालियर, जयपुर, आगरा घराने के दिग्गज पंडित उल्लास कशालकर के सानिध्य में गुरु शिष्य परंपरा के अंतर्गत 6 वर्षों तक गहन प्रशिक्षण लिया. उन्हें बनारस घराने की विदुषी गिरिजा देवी जी से ठुमरी, दादरा और कजरी जैसे उपशास्त्रीय रूपों को सीखने का सौभाग्य भी प्राप्त हुआ.
5: Born into a music loving family in Pune, Rishikesh was initiated into vocal music at the tender age of 5 by his father Shri Purushottam Gangurde. He later received extensive training for 8 years from Dr. Vikas Kashalkar and Pandit Yashwant Bua Joshi, learning the intricacies of the Gwalior gharana. Thereafter Rishikesh received the prestigious ITC Sangeet Research Academy Scholarship, coming under the tutelage of the stalwart Pandit Ullas Kashalkar. For 6 years, he underwent intense training in the pure gharana gayaki of the Gwalior, Jaipur and Agra traditions. He was also fortunate to learn semi-classical forms like Thumri and Dadra from the legendary Vidushi Girija Devi of the Banaras gharana.
4: Rishikesh Gangurde, Akashwani ke ए श्रेणी के गायक कलाकार है. उनकी गायकी में संगीत का सौंदर्य, भव्यता और माधुर्य झलकता है जो सीधे श्रोताओं के मन को छू लेता है और यही उनके गायकी की विशेषता है. गायन के साथ साथ वे एक कुशल तबला वादक भी है और उन्होंने कई कार्यक्रमों में अपने गुरु पंडित उल्लास कशालकर के साथ तबले पर संगत की है. वर्तमान में वे भारतीय विद्यापीठ पुणे के स्कूल ऑफ परफॉर्मिंग आर्ट्स में सहायक प्राध्यापक के रूप में कार्यरत है.
5: ऋषिकेश गांगुर्डे इज एन ए ग्रेड आर्टिस्ट ऑफ आकाशवाणी एंड इज स्टेडिली कार्विंग अ निश फॉर हिमसेल्फ as a

ಋಷಿಕೇಶ್ ಗಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳಿದಿರಿ. ಇದರೊಂದಿಗೆ ಈ ನಮ್ಮ ಇಂದಿನ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಪುಣೆ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.